ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು, ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನುಗ್ಗಬೇಕು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ ದಿನಾಂಕ 9 ಅಕ್ಟೋಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕ್ಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30

ದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 ಒಂಬತ್ತು ಗಂಟೆಯವರೆಗೆ, ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30, ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00. ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00. ಸ್ವರ ಝೇಂಕಾರ ಮರಾಠಿ ಸಮಯದಲ್ಲಿ 2:00 to 2:15. ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00. ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35. ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45. ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00. ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15. ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00. ನಮ್ಮನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಶೃಂಗೇರಿ ವರದೇ ದೇವಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ. ಅಮ್ಮ ಬಾರಮ್ಮ, ದೇವಿ ರೇಣುಕಾಂಬೆಯೇ, ಜಗವು ನಿನ್ನಮ್ಮ, ನೀ ನಗುತ ಬಾರಮ್ಮ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಸಿರಿಯ ಕೊಡುವ ಶುಭದಾಯಿನಿ, ಹರಿಯ ಮನದ ಸಂತೋಷಿಣಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಐಕಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದೆನು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ ಮಣು ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಶಾರದೆ ವೀಣಾ ಧಾರಿಣಿ ಬ್ರಹ್ಮನ ರಾಣಿ ಸುವಾಸಿನಿ ಕಲ್ಯಾಣಿ ಕರ ಮುಗಿದು ಬೇಡುವೆ ಶಾರದೆ.

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ರಜ ತುಂಬಿ ಕಣ್ಮುಚ್ಚಿ ಚಿವುಟಿ ನೋಡುವನೇಕೋ ಗೊಂದಲಕ್ಕೆ ಮನೆಯೊಡೆಯ ಈ ಸೂತ್ರಧಾರ, ರಂಗದಲ್ಲಿ ತೆರೆಯಾಳು ಕಲೆಗಾರ ನಟನಿವನೆ ಸೂತ್ರ ಕಾಣದೆ ಇಹದೋ ಮುದ್ದು ರಾಮನ್. ಏನೆಲ್ಲ ಆಟ ಆಡಿಸ್ತಾನೆ ಇವನು, ನಿಂತಲ್ಲಿ ನಿಲ್ಲಲ್ಲ. ನಾವು ಭೃತ್ಯ ಅಂದರೆ ಅವನು ಮಾಡುತ್ತಾನೆ ನೃತ್ಯ. ನಾವು ಯೋಚಿಸಿ

0: ಅದೇ ರೀತಿಯಲ್ಲಿ ಎಸಗುತ್ತಾನೆ ಕೃತ್ಯ. ನಾವಿವನಿಗೆ ಯಾವ ರೀತಿಯಲ್ಲಿ ಸ್ತುತಿಸಿದರೂ ಅದಕ್ಕೆ ಒಂದು ತಾಳವನ್ನು ಹಾಕಿ ಹಾಡ್ತೀಯ ಹಾಡಯ್ಯ ನ ಕುಣಿತೀಯ ಕುಣಿಸಯ್ಯ ಎನ್ನುತ್ತಲೇ ನಮ್ಮನ್ನು ಕುಣಿಸುತ್ತಾನೆ, ಮಣಿಸುತ್ತಾನೆ, ತಣಿಸುತ್ತಾನೆ, ಅವನ ಸೃಷ್ಟಿ ಸೌಂದರ್ಯವನ್ನು ಉಣಿಸುತ್ತಾನೆ. ರಜ ತುಂಬಿ ಕಣ್ಮುಚ್ಚಿ ಚಿಬಿಟ್ಟು ನೋಡುತ್ತಾನೆ. ಯಾಕೆ ಹೀಗೆ ಮಾಡುತ್ತಾನೆ ಅಂತ ನೋಡುತ್ತಿದ್ದಾಗಿಯೇ ಈ ಪೀತಾಂಬರ ದಾರಿ ನಮ್ಮನ್ನು ದಿಗಂಬರನನ್ನಾಗಿಯೂ ಮಾಡಿಬಿಡುತ್ತಾನೆ. ತನು ದಿಗಂಬರ ಮಾಡಿ ಮರುಳು ಮಾಡುವನೊಮ್ಮೆ, ಯಾರು ಆ ನಟುವಾಂಗನೋ ದೈವ ಅಂದ. ಅವನೇನೆಲ್ಲ ಮಾಡುತ್ತಾನೆ ಅಂದರೆ ಎಚ್ಚರಿಕೆಯಿಂದ ಕೇಳು. ಇವತ್ತು ಪೀತಾಂಬರ ತೊಡಿಸುತ್ತಾನೆ, ಕ್ಷಣದಲ್ಲಿ ದಿಗಂಬರನಾಗಿಸಿ ಬಿಡುತ್ತಾನೆ. ಈಗೊಮ್ಮೆ ನಿನಗೆ ವೆಂಕಟೇಶ್ವರ ಎನಿಸುತ್ತಾನೆ, ಇನ್ನೊಮ್ಮೆ ಗೊಮ್ಮಟೇಶ್ವರ ಎನಿಸುತ್ತಾನೆ. ಅಲ್ಲಿ ಭೋಗವನ್ನು ತೋರಿಸಿದರೆ ಇಲ್ಲಿ ತ್ಯಾಗದ ಮೂರ್ತಿಯ ಸಂಕೇತವನ್ನು ನಮ್ಮ ಕಣ್ಣ ಮುಂದೆ ತಂದಿಡುತ್ತಾನೆ. ತನು ದಿಗಂಬರ ಮಾಡಿ ಮರುಳು ಮಾಡುವನೊಮ್ಮೆ, ಬೆತ್ತಲೆಗೆ ತಾ ಮತ್ತೆ ಬಟ್ಟೆ ತೊಡಿಸುವನು, ಜನರೆದರು ಆಗಾಗ ನಗೆಗೀಡು ಮಾಡುವನು. ಇವನ ಇಂಗಿತವೇನೋ ಮುದ್ದುರಾಮನ್. ಇಂಥವನು ಸುಮ್ಮನೆ ಸುತ್ತುತ್ತಾನೆ ಎಂದ್ರೆ ಇಲ್ಲ, ಇವನು ಚಕ್ರವನ್ನು ತಿರುಗಿಸುತ್ತಾನೆ, ಶಂಖವನ್ನು ಓದುತ್ತಾನೆ, ಗದೆಯನ್ನು ಹಿಡಿಯುತ್ತಾನೆ, ತ್ರಿಶೂಲವನ್ನು ತೋರಿಸುತ್ತಾನೆ, ವಿಭೂತಿ ಹಚ್ಚಿಸುತ್ತಾನೆ. ನಿಗೂಢವಾಗುತ್ತ ವಿಭೂತಿ ಪುರುಷನಾಗಿದ್ದು ನಮ್ಮೆಲ್ಲರಿಗೂ ಕೂಡ ಅವನು ಒಮ್ಮೊಮ್ಮೆ ಇದರ ತಾತ್ಪರ್ಯವನ್ನು ಹುಡುಕಿಕೊಳ್ಳಿ ಅನ್ನುತ್ತ ಕಾಲ ಕಾಲಕ್ಕೆ ಅಭಯ ನೀಡುತ್ತ ಭಯವನ್ನು ಹುಟ್ಟಿಸುತ್ತ ಸಾಗರದ ಗರ್ಭದಲ್ಲಿ ಮುತ್ತು ಮಾಣಿಕ ಕಾಂತಿಯ ಹಾಗೆ ಸಮುದ್ರದೊಳಗಿರಿಸಿದರೂ ದಡಕ್ಕೆ ತಂದು ಬೆಲೆ ತಂದು ಕೊಡುತ್ತಾನೆ, ನೆಲೆ ತಂದು ಕೊಡುತ್ತಾನೆ. ನೆಲದೊಳಗೆ ಬಂಗಾರ ಬೆಳ್ಳಿ ಸಂಭ್ರಮವೋ ಎಂದು ನಾವು ಸಾಗರದ ಒಳಗಿಂದ ಬಂದ ಮಾಣಿಕ ಕಾಂತಿಗೆ ಅಚ್ಚರಿಗೊಳ್ಳುತ್ತಿದ್ದ ಹಾಗೆಯೇ ಹೇಳುತ್ತಾನೆ. ಇದ ನಂಬಿ ಇಳ ಮೇಲೆ ಎನಿತು ತಖತೈಯಾಟ, ನಟುವಾಂಗನೋ ನಾನು ಎಂದು ಬಿಡುತ್ತಾನೆ. ಇವನ ನಾಟ್ಯವನ್ನು ಗಮನಿಸಿದರೆ ಅವನ ಆಡುವ ಚೇಷ್ಟೆಗೆ ಒಂದು ಶ್ಲೋಕ ನೆನಪಾಗುತ್ತದೆ. ಅಯಂ ದಿವ್ಯಾಲಯ ಭೇರಿ ಕೋಣ ಮೃದಂಗ ಪಟಹ ಕಾಗಳ ಶಂಖ ಮರ್ದಳ ಮುರುಜ ವಂಶ ಕರಟಿ ಡುಡ್ಡಕ ತಾಳೋ ಡಕ್ಕು ಹ್ರಸ್ವ ಮದ್ದಳ ಭಾಂಕಾರ ಜಲ್ಲರಿ ವೀಣಾಢಮರುಕತಿ ಮಿಲಾದಿ. ಇಷ್ಟು ವಾದ್ಯಗಳನ್ನಿಟ್ಟುಕೊಂಡು ಇವನು ಹೇಳುತ್ತಾನೆ. ಅಷ್ಟೇ ಅಲ್ಲಯ್ಯ, ಅದಕ್ಕೊಂದು ರಾಗ ಬೆರೆಸುತ್ತೇನೆ ಎನ್ನುತ್ತಾನೆ. ಎಂತೆಂಥ ರಾಗಗಳು! ವೀಣಾಢಮರುಕತಿ ಮಿಲಾದಿ ನಾನಾ ವಾದ್ಯ ಸಮದ್ಭೂತ ನಿಷಾದರ್ಶಭ ಗಾಂಧಾರ ಷಡ್ಜ ಮಧ್ಯಮ ದೈವತಾದಿ ಸ್ವರಾರೋಹಾವರೋಗ ಸಂಜಾತ ಶ್ರೀರಾಗ ಕೌಶಿಕಾದಿ ದಿವ್ಯ ರಾಗಧ್ವನಿ ಸಮ್ಮಿಶ್ರ ಅಂದ. ಏನಾಯಿತು ಅಂದು ಕೂಡಲೇ ಢಾಣ್ ಢಾಣ್ ಢಣಾರಂತ ಜಾಗಟ ಶಬ್ದವನ್ನ ಧಿಂಗುಡಿಸುತ್ತಾನೆ. ಜಣ ಜಣ ಘಣ ಘಣ ದಿಬಿ ದಿಬಿ ಗುಮ ಗುಮ ಬಾಂ ಬಾಂ ದಾಂ ಡಾಂ ಡಾಂ ಡಾಂ ತಕಿಣತೋಂ ತಕಿಣತೋಂ ತಕಿಣತೋಂ ತಕಿಣತೋಂ ತಕದಾಂತಿಕ್ತ ತಕದಾಂತಿಕ್ತ ತಕದಾಂತಿಕ್ತ ತಕದಾಂತಿಕ್ತ ನತಂದ ನತನ್ನ ನತನ ನತೋ ಧಿಂತೋ ಧಿಂತೋ ಧಿಂತೋ ದಿಂತದಿಂ ತದಿಂ ತಕಿಟ ತತ್ತಕಿಟ ದಿಕ್ತ ತತ್ತಕೃತ ತಳಾಂಗು ತಳಾಂಗು ತತ್ತಳಾಂಗು ದಿಗು ತಳಾಂಗು ದಿಮಿತ ದಿದ್ಧಿಮಿತ ಡಬ ಡಬ ಡಿಬಿ ಡಿಬಿ ಢಿನ್ ಢಿನ್ ಧಿನ್ ಧಿನ್ ಧಿನ್ ಧಿನ್ ಝಿನ್ ಝಿನ್ ಝಂಕಾರಾದಿ ಮಧುರಸ್ವನೈ ಸೇವಾಗತ ಶ್ರೋತ್ರ ಪಾತ್ರೀಕೃತಾನಂದ ಸಂದೋಹ ಸಂದಾಯಿ ಭೂಯಾತಿಥಿ ಭವಂತೋ ಮಹಾಂತೋನು ಗೃಹಣಂತೋ ಅನ್ನುತ್ತಿದ್ದಾಗಿಯೇ ಕುಣಿದ ಕಣಯ್ಯ ನೀನು ಕುಣಿದಿದ್ದು ನೋಡಿದೆ ತಥಾಸ್ತು ಅನ್ನುತ್ತಾನೆ ಅಂತ ಹೇಳಿದರೆ ಅವನ ಚಮಕವೇ ಹಾಗೆ, ಅವನ ರುದ್ರತನವೇ ಹಾಗೆ, ಅವನ ನರ್ತನವೇ ಹಾಗೆ. ಅವನದೇ ಆದಂತಹ ಒಂದು ಗೋತ್ರ ಇದೆ, ಸ್ತೋತ್ರ ಇದೆ, ಸೂತ್ರ ಇದೆ. ಅದು ಮುದ್ದುರಾಮನೇ ಹೇಳುತ್ತಾನೆ. ಸೂತ್ರ ಒಂದಿದೆ ಇಲ್ಲಿ ಬಹುಚಲನೆ ರೀತಿಯಲ್ಲಿ, ಸಮತೂಕವಿಲ್ಲದರೆ ಇಹುದೆ ಈ ವಿಶ್ವ, ಎನಿತೊಂದು ಗತಿವಿಧಿಗೆ ಚೆಲುವಾದ ವಿನ್ಯಾಸ, ಶಿಲ್ಪಿತ ಎಲ್ಲಿಹನು ಮುದ್ದುರಾಮನ್. ಶಿಲ್ಪಿಯಲ್ಲಿದ್ದಾನೋ ಯಾರಿಗೆ ಗೊತ್ತು? ಇಂಥ ನಟುವಾಂಗ ಎಲ್ಲಿದ್ದಾನೋ ಯಾರಿಗೇನು ಗೊತ್ತು? ಈ ಕುಣಿತದ ತಾತ್ಪರ್ಯವೇನೋ ಯಾರಿಗೇನು ಗೊತ್ತು? ಅವನ ಇಂಗಿತವೇನೋ ಯಾರಿಗೇನು ಗೊತ್ತು? ಆದರೆ ಇಂಗಿತದ ಮೂಲಕ ನಟುವಾಂಗನಾದ ಆ ದೈವನ ಸಂಗೀತ ಮಾತ್ರ ನಮ್ಮ ಕಿವಿಗೆ ಇದೀಗ ಬಿತ್ತು. ಆವಿರ್ಭವತ್ ನಿವೃತಾಭರಣಂ ಪುರಸ್ತಾತ್ ಆಕುಂಚಿತೈಕ ಚರಣಂ ನಿವೃತಾನ್ಯಪಾದಂ ದದ್ನಾ ನಿಮಂತ ಮುಖರೇಣ ನಿಬದ್ಧ ತಾಳಂ ನಾಥಸ್ಯ ನಂದ ಭವನೇ ನವನೀತ ನಾಟ್ಯಂ. ಒಂದು ಬೆಣ್ಣೆಗಾಗಿ ಕುಣಿಯುವ ಇಂತಹ ನಟುವಾಂಗನ ಒಂದು ನೃತ್ಯಕ್ಕೆ, ಗತಿಗೆ, ಜತಿಗೆ, ಅವನು ಕೊಡುವ ಸದ್ಗತಿಗೆ ನಾವು ಮಾಡಬೇಕಾದದ್ದೇನಪ್ಪ ಅಂದರೆ ಮುದ್ದುರಾಮನ ಮನಸ್ಸಿನೊಳಗಿರುವ ಅವನಿಗೆ ನಮಸ್ಕಾರ ಮಾಡುತ್ತಾ ಅದರ ಮೂಲಕ ಅವನ ನೃತ್ಯಕ್ಕೆ ಕೈ ಮುಗಿಯುವುದು ಒಂದೇ ನಾವು ಕಲಿತುಕೊಂಡಿರತಕ್ಕಂತಹ ಭಕ್ತಿ. ದ್ರೌಪದಿಯ ಮೊರೆ ಕೇಳಿ ನಟುವಾಂಗ ಏನು ಮಾಡಿದ ಏನು ಕೊಟ್ಟ, ಏನನುಗ್ರಹಿಸಿದ, ಅವಳ ಆಗ್ರಹಕ್ಕೆ ಇವನು ಹೇಗೆಲ್ಲ ಒಲಿದ ಅಂತ ಕೇಳಿದರೆ ಹೇಳುತ್ತಾನೆ ನೋಡಿ ನಮ್ಮ ಮುದ್ದು ರಾಮ. ದ್ರೌಪದಿಯ ಮೊರೆ ಕೇಳಿ ದಿವ್ಯ ಅಂಬರವಾದ ಸಖನಾದ, ಪ್ರೀತಿಯಲಿ ತಾ ಕುಚೇಲನಿಗೆ ತಾನೇ ಸಾರಥಿಯಾದ, ಒಲಿದೊಲಿದು ಪಾರ್ಥನಿಗೆ. ಈ ಶ್ಯಾಮನ ಒಲುಮೆಯೇ ಒಲುಮೆ, ಅವನ ಆ ತಾನೇ ಸಾರಥಿಯಾದ ಒಲಿದೊಲಿದು ಪಾರ್ಥನಿಗೆ, ಈ ಶ್ಯಾಮನ ಒಲುಮೆಯೇ ಒಲುಮೆ, ಅವನ ಅಕ್ಷಯದ ಪಾತ್ರೆಗೆ ನಾವು ನಿತ್ಯ ನಮಿಸೋಣ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.
2: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ

ಆಯಾ ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಇಂದ್ರಿಯವನ್ನು ನಿಗ್ರಹಿಸುವಂತಹ ಅವಶ್ಯಕತೆ ಇದೆ. ಸೊ ಇಂದ್ರಿಯಗಳು ನಮಗೆ ಹಲವಾರು ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇರ್ತವೆ. ಇದನ್ನು 5 ಕುದುರೆಗಳಿಗೆ ಹೋಲಿಸಲಾಗಿದೆ. ಹೇಗೆ 5 ಕುದುರೆಗಳು 5 ದಿಕ್ಕಿನಲ್ಲಿ ಓಡಿದರೆ ಅದನ್ನು ನಿಯಂತ್ರಿಸುವುದು ಕಷ್ಟವೋ, ಆ ಇಂದ್ರಿಯವನ್ನು ನಾವು ಮನಸ್ಸೆಂಬ ಹಗ್ಗದಿಂದ ಅದನ್ನು ನಿಗ್ರಹಿಸಲು ಪ್ರಯತ್ನಿಸಬೇಕು. ಮನಸ್ಸಿಗೆ ಬುದ್ಧಿ ನಿರ್ದೇಶನವನ್ನು ಕೊಡಬೇಕು, ಬುದ್ಧಿಗೆ ಆತ್ಮ ನಿರ್ದೇಶನವನ್ನು ಕೊಡಬೇಕು. ಸೊ ಆದ್ದರಿಂದ ಆತ್ಮದಲ್ಲಿ ಸಂತುಷ್ಟನಾದವನು ಇಂದ್ರಿಯಗಳ ವಿಷಯದಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅನ್ನೋದನ್ನು ನಾವು ತಿಳಿದುಕೊಂಡು, ಈಗ ಇಂದ್ರಿಯ ತೃಪ್ತಿಗೋಸ್ಕರ ಜೀವನವನ್ನು ಅಂದರೆ ನಾವು ಎಂಜಾಯ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಏನು ಮಾಡಬೇಕು, ಎಂಜಾಯ್ ಮಾಡಬೇಕಂತಿದ್ರೆ ದುಡ್ಡನ್ನು ಗಳಿಸಬೇಕು. ಸೊ ದುಡ್ಡು ನನಗೆ ತುಂಬ ಸಂತೋಷವನ್ನು ತಂದುಕೊಡುತ್ತದೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಅತಿಯಾಗಿ ನಾವು ದುಡ್ಡನ್ನು ಗಳಿಸಬೇಕು ಅಂತೇಳಿ ದುಡ್ಡಿನ ಹಿಂದೆ ಹೋದವರ ಕತೆ ಏನಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ತುಂಬ ಜನರ ಕತೆಗಳು. ಸೊ ದುಡ್ಡೇ ಸಂತೋಷ ಕೊಡುತ್ತೆ ಅಂತ ಆದರೆ ಅಮೇರಿಕಾ, ಜಪಾನ್ನಂತಹ ದೇಶಗಳಲ್ಲಿ ಯುವಕರು ಯಾಕೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ? ಪರ್ಸೆಂಟೇಜ್ ಕೂಡ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಅಂತ ಹೇಳಲಾಗುತ್ತದೆ. ಅವರಲ್ಲಿ ದುಡ್ಡಿಗೆ ಏನು ಕೊರತೆ ಇದೆ ಅಲ್ವಾ? ಸೊ ದುಡ್ಡೇ ಎಲ್ಲವನ್ನ ತಂದುಕೊಡುವುದಿಲ್ಲ, ಸಂತೋಷವನ್ನು ತಂದುಕೊಡುವುದಿಲ್ಲ. ಸೊ ಏನು ಮಾನವ ಜೀವನದ ಉದ್ದೇಶವೇ ಎಂಜಾಯ್ ಮಾಡುವಂಥದ್ದು ಅಂತ ಕೆಲವರು ತಿಳಿದುಕೊಂಡಿರ್ತಾರೆ. ಈ ಥರ ಎಂಜಾಯ್ ಮಾಡಬೇಕಂತಿದ್ರೆ ನಾನು ತುಂಬಾ ದುಡ್ಡನ್ನು ಗಳಿಸಬೇಕು, ಆ ದುಡ್ಡನ್ನು ಗಳಿಸೋದಕ್ಕೋಸ್ಕರ ನಾನು ದಿವಸದ ಒಂದು 12-14 ಗಂಟೆಗಳ ಕಾಲ ನಾನು ದುಡಿದ್ರೂ ಪರವಾಗಿಲ್ಲ, ದುಡ್ಡು ಗಳಿಸುವುದೇ ಜೀವನದ ಉದ್ದೇಶ, ದುಡ್ಡೇ ದೊಡ್ಡಪ್ಪ ಅನ್ನುವಂಥದ್ದು ಇವಾಗ ಸಾಮಾನ್ಯವಾಗಿ ಹೋಗಿದೆ. ನೀವು ಯಾವುದೇ ಶಾಲಾ ಮಕ್ಕಳನ್ನು ಕೇಳಿ ಅಥವಾ ಕಾಲೇಜ್ ಸ್ಟೂಡೆಂಟ್ಸನ್ನು ನೀವು ಕೇಳಿ, ನಿನ್ನ ಜೀವನದ ಗುರಿ ಏನು ಅಂತ ಕೇಳಿದರೆ, ನಾನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಪಡೆದು ಒಳ್ಳೆ ಕಂಪನಿಯಲ್ಲಿ ಕೆಲಸ ನನಗೆ ಸಿಗಬೇಕು, ಕೈ ತುಂಬ ಸ್ಯಾಲ್ರಿ ಇರಬೇಕು, ಅಥವಾ ನಾನು ಬಿಸ್ನೆಸ್ ಮಾಡಬೇಕು, ಸಿಕ್ಕಾಪಟ್ಟೆ ದುಡಿಬೇಕು, ದುಡಿದು ತುಂಬ ಶ್ರೀಮಂತನಾಗಬೇಕು, ಕಾರ್ ಬಂಗ್ಲೋ ಎಲ್ಲನೂ ಇರಬೇಕು. ಸೊ ಏನು ಮಾಡ್ತೀಯಾ ಇದೆಲ್ಲ ಸಿಕ್ಕಿದ ಮೇಲೆ? ಅಂದರೆ ಎಂಜಾಯ್ ಮಾಡ್ತೀನಿ ಜೀವನವನ್ನು, ನಾನು ಇಷ್ಟೆಲ್ಲ ದುಡ್ಡಿದ್ದಾಗ ನಾನು ಎಂಜಾಯ್ ಮಾಡ್ತೀನಿ. ಹಾಗಾದರೆ ಎಂಜಾಯ್ ಮಾಡೋದಕ್ಕೋಸ್ಕರನೇ ಜೀವನ ಇರುವುದಾ? ದುಡ್ಡನ್ನು ಗಳಿಸುವುದನ್ನೇ ನಮ್ಮ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ

ವ್ಯವಸ್ಥೆಗಳು ಹೇಳಿಕೊಡ್ತಾ ಇವೆಯಾ? ಲರ್ನಿಂಗ್ ಈಸ್ ನಾಟ್ ಓನ್ಲಿ ಫಾರ್ ಅರ್ನಿಂಗ್, ಲರ್ನಿಂಗ್ ಈಸ್ ಆಲ್ಸೋ ಫಾರ್ ಲಿವಿಂಗ್. ಸೊ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ನಾವು ಕಲಿಯಬೇಕಲ್ವಾ? ದುಡ್ಡು ಇಲ್ಲದಿರೋರು ಕೂಡ ಸಂತೋಷವಾಗಿ ಇರ್ಬೋದು. ಜೀವನದ ಮೌಲ್ಯವನ್ನು ನಾವು ಮೊದಲು ಕಲಿಯಬೇಕು. ನಿಜವಾಗಲೂ ನಾವು ಸಂತೋಷವಾಗಿರುವುದು ಹೇಗೆ, ನಮ್ಮ ಒಳಗಡೆ ಇರುವಂಥ ಸಂತೋಷವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ? ಈಗ ದುಡ್ಡಿನ ಬೆನ್ನ ಹಿಂದೆ ಹೋದವರು ದುಡ್ಡನ್ನೇನೋ ಗಳಿಸಬಹುದು, ಆದರೆ ಹಾಗೆ ದುಡ್ಡನ್ನು ಗಳಿಸೋದಕ್ಕೋಸ್ಕರ ಓಡ್ತಾ ಓಡ್ತಾ ಕೊನೆಗೆ ಎಂಡ್ ಪಾಯಿಂಟಿಗೆ ಬಂದು ನಿಲ್ತಾರೆ. ಓಡಲಿಕ್ಕೆ ಆಗದಿರುವಂಥ ಸಮಯ ಬರುತ್ತದೆ, ಅಂದರೆ ನಮ್ಮ ಜೀವನದ ಅಂತ್ಯ ಬರುತ್ತದೆ. ಆ ಸಮಯದಲ್ಲಿ ಗಳಿಸಿರುವಂಥ ದುಡ್ಡನ್ನು ಎಲ್ಲ ಇಲ್ಲೇ ಬಿಟ್ಟು ಖಾಲಿ ಕೈಯಲ್ಲಿ ಇಲ್ಲಿಂದ ನಾವು ಹೋಗಬೇಕಾಗತ್ತೆ. ನಾವು ಗಳಿಸಿರುವಂಥ ದುಡ್ಡು ಏನೇ ಇರಲಿ, ಅರ್ಹತೆ, ಎಲ್ಲವನ್ನು ನಾವು ಇಲ್ಲೇ ಬಿಟ್ಟು ಹೋಗಬೇಕಾಗತ್ತಲ್ವಾ? ಆದ್ದರಿಂದ ಎಷ್ಟು ದುಡ್ಡು ಬೇಕು ಜೀವನವನ್ನು ನಡೆಸೋದಕ್ಕೆ ಅಷ್ಟರಲ್ಲೇ ಅದರಲ್ಲೇ ನಾವು ಸಂತೃಪ್ತಿಯನ್ನು ಪಟ್ಟುಕೊಳ್ಳೋದು ಬಿಟ್ಟು ದುಡ್ಡಿಂದರೇನೆ ನಾನು ಎಂಜಾಯ್ ಮಾಡ್ಬೋದು ಅಂತ ನಾವು ಇಂದ್ರಿಯ ವಿಷಯಗಳ ಹಿಂದೆ ಬಿದ್ದರೆ ಖಂಡಿತವಾಗಲೂ ಮಾನವ ಜೀವನದ ಉದ್ದೇಶ ಈಡೇರಿದ ಹಾಗೆ ಆಗುವುದಿಲ್ಲ ಅನ್ನೋದನ್ನು ನಾವು ತಿಳ್ಕೊಬಹುದು. ಭೋಕ್ತಾ

0: ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನು ಇಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತರು ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಅಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು ಅಂತ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾರೆ. ಮಾಯಾಶಕ್ತಿಯ ಹಿಡಿತಕ್ಕೆ ಸಿಕ್ಕ ಎಲ್ಲ ಬದ್ಧ ಆತ್ಮಗಳಿಗೂ ಅಹಿಕ ಜಗತ್ತಿನಲ್ಲಿ ಶಾಂತಿಯನ್ನು ಪಡೆಯುವ ಕಾತರವಿರುತ್ತದೆ. ಆದರೆ ಅವರಿಗೆ ಶಾಂತಿಯ ಸೂತ್ರ ಗೊತ್ತಿಲ್ಲ. ಅದನ್ನು ಭಗವದ್ಗೀತೆ ಈ ಭಾಗದಲ್ಲಿ ವಿವರಿಸಲಾಗಿದೆ. ಅತ್ಯಂತ ಶ್ರೇಷ್ಠ ಶಾಂತಿ ಸೂತ್ರ ಇದಿಷ್ಟೇ: ಎಲ್ಲ ಮನುಷ್ಯ ಕಾರ್ಯಗಳ ಫಲವು ಭಗವಂತನದೇ, ಅವನೇ ಎಲ್ಲ ಲೋಕಗಳ ಮತ್ತು ಎಲ್ಲ ದೇವತೆಗಳ ಒಡೆಯ ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಮಾನವರು ಸರ್ವಸ್ವವನ್ನು ಭಗವಂತನ ದಿವ್ಯ ಸೇವೆಗೆ ಅರ್ಪಿಸಬೇಕು. ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ವೇದಗಳಲ್ಲಿ ಶ್ವೇತಾಶ್ವತ್ರ ಉಪನಿಷತ್ತು 6.7 ಭಗವಂತನನ್ನು ತಮ್ ಈಶ್ವರಾಣಾಂ ಪರಮಂ ಮಹೇಶ್ವರಂ ಎಂದು ವರ್ಣಿಸಿದೆ. ಮಾಯೆಯ ಪ್ರಭಾವದಿಂದ ಜೀವಿಗಳು ತಾವು ಕಂಡದ್ದಕ್ಕೆಲ್ಲ ಒಡೆಯರಾಗಬೇಕೆಂದು ಪ್ರಯತ್ನಿಸುತ್ತಿದ್ದಾರೆ. ಆದರೆ ವಾಸ್ತವವಾಗಿ ಅವರು ಭಗವಂತನ ಭೌತಿಕ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಭಗವಂತನು ಅಹಿಕ ಪ್ರಕೃತಿಯ ಒಡೆಯ ಮತ್ತು ಬದ್ಧ ಆತ್ಮರು ಅಹಿಕ ಪ್ರಕೃತಿಯ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಗಾಗಿದ್ದಾರೆ. ಈ ವಾಸ್ತವಾಂಶಗಳನ್ನಾದರೂ ಮನುಷ್ಯನು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರಪಂಚದಲ್ಲಿ ವೈಯಕ್ತಿಕವಾಗಿ ಆಗಲಿ ಸಾಮೂಹಿಕವಾಗಿ ಆಗಲಿ ಶಾಂತಿಯನ್ನು ಸಾಧಿಸುವುದು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯ ಅರ್ಥ ಇದು. ಶ್ರೀಕೃಷ್ಣನೇ ಪರಮಾಧಿಕಾರಿ, ಮಹಾನ್ ದೇವತೆಗಳು ಸೇರಿದಂತೆ ಎಲ್ಲ ಜೀವಿಗಳು ಅವನ ಅಧೀನರು. ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಮನುಷ್ಯನಿಗೆ ಸಂಪೂರ್ಣ ಶಾಂತಿಯು ಸಾಧ್ಯ. 5ನೇ ಅಧ್ಯಾಯವು ಕೃಷ್ಣ ಪ್ರಜ್ಞೆಯ ಕಾರ್ಯ ಸಾಧ್ಯ ವಿವರಣೆ. ಇದು ಸಾಮಾನ್ಯವಾಗಿ ಕರ್ಮಯೋಗ ಎಂದೇ ಪರಿಚಿತವಾಗಿದೆ. ಕರ್ಮಯೋಗವು ಮುಕ್ತಿಯನ್ನು ತಂದುಕೊಡಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದೆಂದರೆ ಭಗವಂತನೇ ಪರಮಾಧಿಕಾರಿ ಎನ್ನುವ ಸಂಪೂರ್ಣ ಅರಿವಿನಲ್ಲಿ ಕೆಲಸ ಮಾಡುವುದು. ಇಂತಹ ಕೆಲಸವು ಆಧ್ಯಾತ್ಮಿಕ ಅರಿವಿನಿಂದ ಭಿನ್ನವೇನಲ್ಲ. ನೇರವಾದ ಕೃಷ್ಣ ಪ್ರಜ್ಞೆಯು ಭಕ್ತಿಯೋಗ, ಜ್ಞಾನಯೋಗವು ಭಕ್ತಿಯೋಗಕ್ಕೆ ದಾರಿ. ಕೃಷ್ಣ ಪ್ರಜ್ಞೆ ಎಂದರೆ ಪರಮ ಸತ್ಯದೊಂದಿಗೆ ತನ್ನ ಸಂಬಂಧದ ಸಂಪೂರ್ಣ ತಿಳುವಳಿಕೆಯನ್ನು ಇಟ್ಟುಕೊಂಡು ಕೆಲಸ ಮಾಡುವುದು. ಈ ಅರಿವಿನ ಪರಿಪೂರ್ಣತೆಯು ಸಂಪೂರ್ಣ ಕೃಷ್ಣ ಜ್ಞಾನ ಅಥವಾ ದೇವೋತ್ತಮ ಪರಮ ಪುರುಷನ ಜ್ಞಾನ. ಪರಿಶುದ್ಧವಾದ ಆತ್ಮನು ಭಗವಂತನ ವಿಭಿನ್ನಾಂಶವೇ ಆಗಿ ಅವನ ನಿರಂತರ ಸೇವಕ. ಮಾಯೆಯ ಮೇಲೆ ಪ್ರಭುತ್ವ ನಡೆಸುವ ಬಯಕೆಯಿಂದಾಗಿ ಆತ್ಮನಿಗೆ ಮಾಯೆಯ ಸಂಪರ್ಕವಾಗುತ್ತದೆ. ಅವನ ಹಲವು ಕಷ್ಟಗಳಿಗೆ ಇದೇ ಕಾರಣ. ಜಡ ವಸ್ತುವಿನೊಡನೆ ಸಂಪರ್ಕವಿರುವಷ್ಟು ಕಾಲವೂ ಆತನು ಭೌತಿಕ ಅಗತ್ಯಗಳ ಪ್ರಕಾರ ಕೆಲಸ ಮಾಡಬೇಕಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯು ಮನುಷ್ಯನ ಜಡ ವಸ್ತುವಿನ ವ್ಯಾಪ್ತಿಯಲ್ಲಿದ್ದಾಗಲೇ ಆಧ್ಯಾತ್ಮಿಕ ಜೀವನಕ್ಕೆ ಅವನನ್ನು ಕೊಂಡೊಯ್ಯುತ್ತದೆ. ಏಕೆಂದರೆ ಅದು ಐಹಿಕ ಜಗತ್ತಿನಲ್ಲಿ ಕಾರ್ಯ ಮಾಡುತ್ತಿರುವಾಗಲೇ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಎಚ್ಚರಗೊಳಿಸುವುದಾಗಿದೆ. ಮನುಷ್ಯನು ಮುನ್ನಡೆದಷ್ಟು ಅವನು ಜಡ ವಸ್ತುವಿನ ಹಿಡಿತದಿಂದ ಪಾರಾಗುತ್ತಾನೆ. ಭಗವಂತನು ಯಾರ ವಿಷಯದಲ್ಲಿಯೂ ಪಕ್ಷಪಾತಿ ಅಲ್ಲ. ಎಲ್ಲವೂ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕರ್ತವ್ಯಗಳನ್ನು ಕಾರ್ಯಶೀಲವಾಗಿ ನಿರ್ವಹಿಸುವುದನ್ನೇ ಅವಲಂಬಿಸಿದೆ. ಇದು ಮನುಷ್ಯನಿಗೆ ಎಲ್ಲ ರೀತಿಗಳಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಕಾಮ ಕ್ರೋಧಗಳ ಪರಿಣಾಮವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತು ಕಾಮ ಕ್ರೋಧಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಮನುಷ್ಯನು ವಾಸ್ತವಿಕವಾಗಿ ಆಧ್ಯಾತ್ಮಿಕ ಘಟ್ಟದಲ್ಲಿ ಬ್ರಹ್ಮ ನಿರ್ವಾಣದಲ್ಲಿ ಉಳಿಯುತ್ತಾನೆ. ಅಷ್ಟಾಂಗ ಯೋಗದ ಅಭ್ಯಾಸವು ಕೃಷ್ಣ ಪ್ರಜ್ಞೆಯಲ್ಲಿ ತಂತಾನೇ ಆಗುತ್ತದೆ. ಏಕೆಂದರೆ ಅಂತಿಮ ಗುರಿಯ ಸಾಧನೆಯಾಗುತ್ತದೆ. ಭಕ್ತಿಪೂರ್ವಕ ಸೇವೆಯು ಮಾತ್ರವೇ ಮನುಷ್ಯನಿಗೆ ಶಾಂತಿಯನ್ನು ನೀಡಬಲ್ಲದು. ಇದು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯಾಗಿದೆ. ಸೊ ಇಲ್ಲಿ ಶಾಂತಿ ಮಂತ್ರ ಇದು. ಶಾಂತಿಯಿಂದ ಇರಬೇಕಂತಿದ್ರೆ ನಾವು ಭಗವಂತನ ಜೊತೆ ಕನೆಕ್ಟ್ ಆಗಬೇಕು ಅನ್ನೋದನ್ನು ಹೇಳಲಾಗಿದೆ. ಭೋಕ್ತಾರಾಮ್ ಯಜ್ಞ ತಪಸ್ಸಾಂ, ಎಲ್ಲ ಯಜ್ಞ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತರು ನಾನೇ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಯಜ್ಞೋ ವೈ ವಿಷ್ಣು, ಯಾವುದೇ ಯಾಗ ಯಜ್ಞಗಳನ್ನು ಮಾಡಲಿ ಅದು ಕೊನೆಗೆ ಶ್ರೀ ವಿಷ್ಣುವಿಗೆ ಅದು ತಲುಪಬೇಕು. ಸೊ ಕೃಷ್ಣಾರ್ಪಣ ಮಸ್ತು ಅಂಥೇಳಿ ಅದನ್ನು ಕೊನೆಗೊಳಿಸುತ್ತಾರೆ. ಅದಾದಮೇಲೆ ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳ ಮಹೇಶ್ವರ ನಾನೇ ಅಂಥೇಳಿ. ಸೊ ಹೇಗೆ ಈ ಬ್ರಹ್ಮಾಂಡಗಳ ರಚನೆ ಯಾವ ಥರ ಆಗುತ್ತೆ ಅಂತೇಳಿ ವೇದಗಳಲ್ಲಿ ಹೇಳಲಾಗಿದೆ. ಮಹಾವಿಷ್ಣುವಿನ ನಿಶ್ವಾಸದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳು ಹೊರಸೂಸುತ್ತಾ ಇರುತ್ತದೆ. ಆ ಬ್ರಹ್ಮಾಂಡಗಳ ಒಳಗಡೆ ಮತ್ತೆ ಗರ್ಭೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಅವರು ಪ್ರವೇಶಿಸಿ ಅವು ತಮ್ಮ ಪಥದಲ್ಲಿ ಇರುವ ಥರ ನೋಡಿಕೊಳ್ಳುತ್ತಾರೆ. ಸೊ ಎಲ್ಲ ಲೋಕಗಳು ಭಗವಂತನಿಂದ ಅದು ಹೊರಸೂಸುತ್ತೆ ಅಂತ ವೇದಗಳು ಇದನ್ನು ದೃಢೀಕರಿಸುತ್ತವೆ. ಅದಾದಮೇಲೆ ಸುಹೃದಂ ಸರ್ವಭೂತಾನಾಂ, ನಾನು ಪ್ರತಿಯೊಂದು ಜೀವಿಯ ಸುಹೃದ್. ಸುಹೃದ್ ಅಂದರೆ ಏನು? ಈಗ ಮಿತ್ರ ಅಂದರೆ ನಮ್ಮ ಸ್ನೇಹಿತರು, ಬಂಧು ಅಂದರೆ ಮಿತ್ರನಿಗಿಂತ ಉತ್ತಮವಾದವರು. ಸುಹೃದ್ ಅಂದರೆ ಮಿತ್ರ ಬಂಧುವಿನಿಗಿಂತ ಕೂಡ ತುಂಬ ಹತ್ತಿರವಿರುವವರು. ನಮಗೆ ಯಾರು ಅದು? ನಮಗೆ ಹತ್ತಿರವಾಗಿರುವವರು ನಮ್ಮ ಆತ್ಮದ ಜೊತೆ ಇರುವಂತಹ ಪರಮಾತ್ಮ. ಸೊ ನಮ್ಮ ಹತ್ತಿರದಲ್ಲೇ ಭಗವಂತ ಇದ್ದಾರೆ, ನಮ್ಮ ಆತ್ಮದ ಅಲ್ಲೇ ಇದ್ದಾರೆ, ಪರಮಾತ್ಮ ಆತ್ಮದ ಜೊತೆಗೆ ಇದ್ದಾರೆ ಅಂತ ತಿಳಿದುಕೊಂಡು ಅಂತಹ ಪರಮಾತ್ಮನ ಜೊತೆ ಯಾರು ಸಂಬಂಧವನ್ನು ಸ್ಥಾಪಿಸುತ್ತಾರೋ ಅವರು ಶಾಂತಿಯಿಂದ ಇರುತ್ತಾರೆ. ಸೊ ನಾವು ಜೀವನದಲ್ಲಿ ಶಾಂತಿಯಿಂದ ಇರಬೇಕಂತ ಇದ್ದರೆ ಭಗವಂತನ ಜೊತೆ ಕನೆಕ್ಟ್ ಆಗಲೇಬೇಕು. ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚಾ ಯುಕ್ತಸ್ಯ ಭಾವನ ನಚಾ ಭಾವ ಯತ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ ಅಂತ ಭಗವಂತ ಹೇಳ್ತಾರೆ. ಯಾರು ಪರಾತ್ಪರರೊಂದಿಗೆ ಕನೆಕ್ಟ್ ಆಗ್ಲಿಲ್ವೋ ಅವರಿಗೆ ಸ್ಥಿರ ಬುದ್ಧಿ ಎಲ್ಲಿ, ಸ್ಥಿರ ಬುದ್ಧಿ ಇಲ್ಲದವನಿಗೆ ಶಾಂತಿ ಎಲ್ಲಿ, ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ ಅನ್ನೋದನ್ನ ಭಗವಂತ ಹೇಳ್ತಾರೆ. ಆದ್ರಿಂದ ಭಗವಂತ ಎಲ್ಲರ ಹಿತೈಷಿ, ಎಲ್ಲರ ಸ್ನೇಹಿತ. ಸೊ ಅಂತಹ ಸ್ನೇಹಿತನೊಂದಿಗೆ ನಾವು ನಮ್ಮ ಶಾಶ್ವತವಾದ ಸಂಬಂಧ ಭಗವಂತನೊಂದಿಗೆ ಯಾವತ್ತಿಗೂ ಇದ್ದೇ ಇರುತ್ತೆ. ಆ ಸಂಬಂಧವನ್ನು ಅರಿತುಕೊಂಡು ನಾವು ಅವರ ಜೊತೆ ಯಾವಾಗಲೂ ಸಂಪರ್ಕದಲ್ಲಿ ಇದ್ದಾಗ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಾಧ್ಯ. ಇಡೀ ಪ್ರಪಂಚವೇ ಈ ಭಗವದ್ಗೀತೆಯ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ರೆ ವಸುದೈವ ಕುಟುಂಬಕಂ ಅನ್ನುವಂಥದ್ದು ಖಂಡಿತವಾಗಲೂ ಸಾಧ್ಯವಾಗುತ್ತೆ. ನಾವೆಲ್ಲರೂ ಅಣ್ಣ ತಮ್ಮಂದಿರು, ಯಾಕೆಂದರೆ ನಮ್ಮೆಲ್ಲರ ಪರಮಪಿತ ಒಬ್ಬರೇ ಅಂತ ತಿಳ್ಕೊಂಡಾಗ ಈಗ ಶಾಂತಿ ಅನ್ನುವಂಥದ್ದು ಎಲ್ಲೆಡೆ ಖಂಡಿತವಾಗಲೂ ನೆಲೆಸುತ್ತದೆ. ಸೊ ಈಗ ವಿಶ್ವಸಂಸ್ಥೆ ಎಲ್ಲಿ ಹಲವಾರು ದೇಶಗಳ ನಾಯಕರು ಶಾಂತಿಗಾಗಿ ಹಲವಾರು ಸಮ್ಮೇಳನಗಳನ್ನು ಎಲ್ಲ ನಡೆಸ್ತಾರೆ, ಆದರೆ ಕನ್ಕ್ಲೂಷನ್ಗೆ ಬರೋದಕ್ಕೆ ಆಗಲ್ಲ ಅವರಿಗೆ. ಯಾಕಂದರೆ ನಮ್ಮ ಪರಮಪಿತ ಒಬ್ಬನೇ ಅಂತ ನಾವೆಲ್ಲ ಒಪ್ಪಿಕೊಳ್ಳುವವರೆಗೆ ಕೂಡ ಶಾಂತಿ ಅನ್ನುವಂಥದ್ದು ಸಾಧ್ಯವಿಲ್ಲ. ಸೊ ಭಗವದ್ಗೀತೆ ಹೇಳುತ್ತೆ, ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾರೆ, ಎಲ್ಲರ ಪರಮಪಿತ ಒಬ್ಬರೇ ಅನ್ನೋದನ್ನು ಭಗವದ್ಗೀತೆ ಹೇಳುತ್ತೆ. ಕೇವಲ ಭಾರತೀಯರದು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಪರಮಪಿತ ಒಬ್ಬನೇ, ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ಪರಮಾತ್ಮನಾಗಿ ಇದ್ದೇನೆ ಅಂತ ಭಗವಂತ ಹೇಳ್ತಾರೆ. ಸೊ ಅಂತಹ ಭಗವಂತನ ಜೊತೆ ನಮ್ಮ ಸಂಬಂಧ, ನಮ್ಮ ಸಂಪರ್ಕ ಯಾವಾಗಲೂ ಇರಲೇಬೇಕು. ಆವಾಗ ಮಾತ್ರ ಶಾಂತಿ ನೆಮ್ಮದಿಯಿಂದ ನಾವು ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8 ಗಂಟೆ 15 ನಿಮಿಷಕ್ಕೆ ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8 ಗಂಟೆ 15 ನಿಮಿಷದಿಂದ 8 ಗಂಟೆ 30 ನಿಮಿಷದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8 ಗಂಟೆ 30 ನಿಮಿಷದಿಂದ 9 ಗಂಟೆಯವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, 9 ಗಂಟೆಯಿಂದ 9 ಗಂಟೆ 30 ನಿಮಿಷಕ್ಕೆ ವಿಶೇಷ ಕಾರ್ಯಕ್ರಮಗಳು, 9 ಗಂಟೆ 30 ನಿಮಿಷದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12 ಗಂಟೆಯಿಂದ 12 ಗಂಟೆ 30 ನಿಮಿಷಕ್ಕೆ ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12 ಗಂಟೆ 30 ನಿಮಿಷದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ, 1 ಗಂಟೆಯಿಂದ 1 ಗಂಟೆ 30 ನಿಮಿಷಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1 ಗಂಟೆ 30 ನಿಮಿಷದಿಂದ 2 ಗಂಟೆಯವರೆಗೆ ಸ್ವರ ಝೇಂಕಾರ ಮರಾಠಿ ಸಮಯದಲ್ಲಿ, 2 ಗಂಟೆಯಿಂದ 2 ಗಂಟೆ 15 ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2 ಗಂಟೆ 15 ನಿಮಿಷದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4 ಗಂಟೆಯಿಂದ 4 ಗಂಟೆ 30 ನಿಮಿಷಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ, 4 ಗಂಟೆ 30 ನಿಮಿಷದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 5 ಗಂಟೆಯಿಂದ 7 ಗಂಟೆ 35 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7 ಗಂಟೆ 35 ನಿಮಿಷದಿಂದ 7 ಗಂಟೆ 45 ನಿಮಿಷಕ್ಕೆ ಕನ್ನಡ ಭಾಷೆಯಲ್ಲಿ, 7 ಗಂಟೆ 45 ನಿಮಿಷದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8 ಗಂಟೆಯಿಂದ 8 ಗಂಟೆ 15 ನಿಮಿಷಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8 ಗಂಟೆ 15 ನಿಮಿಷದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ತೆ, ಡಾಕ್ಟರ್ ಜಯಶೀಲಾ ಎಂ ಗೋಣಿ, ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ವಿಭಾಗದಿಂದ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಕಾಲೇಜಿನಿಂದ ಇವತ್ತು ಒಂದು ಗರ್ಭಿಣಿಯರಿಗೆ ಯೋಗ ಎಷ್ಟು ಮುಖ್ಯ ಎಂಬ ವಿಷಯದ ಬಗ್ಗೆ ನಿಮಗೆ ನಾನು ತಿಳಿಯಲು ಇಚ್ಛೆಪಡುತ್ತೇನೆ. ಗರ್ಭಾವಸ್ಥೆಯಲ್ಲಿ ದೇಹದಲ್ಲಿನ ಬದಲಾವಣೆಗಳು, ಹಾರ್ಮೋನ್ ಬದಲಾವಣೆಗಳು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಅಲ್ಲದೆ ಮಕ್ಕಳು ಆರೋಗ್ಯವಂತರಾಗಿ ಬೆಳೆಯಲು ಮನಸ್ಸಿನ ಶಾಂತಿಯೂ ಕೂಡ ಅಷ್ಟೇ ಮುಖ್ಯ. ಸೊ ಯೋಗ ಗರ್ಭಿಣಿಯರಿಗೆ ಬಹಳ ಅವಶ್ಯಕವಾಗಿದೆ. ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಯೋಗದಲ್ಲಿ ನಿಯಮಿತ ಉಸಿರಾಟದ ವ್ಯಾಯಾಮಗಳನ್ನು ಕಲಿಸಲಾಗುತ್ತದೆ ಹಾಗೂ ಹೆರಿಗೆ ಸಮಯದಲ್ಲಿ ಭಯ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡಲಾಗುತ್ತದೆ. ಅಲ್ಲದೆ ಉಸಿರಾಟದ ತೊಂದರೆ ಮುಂತಾದ ಸುಸ್ತು ಇತರೆ ಕೆಲವು ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ತಡೆಯುವುದನ್ನು ಕಲಿಸಿಕೊಡಲಾಗುತ್ತದೆ. ಗರ್ಭಿಣಿಯರ ಯೋಗದಲ್ಲಿ ಶಿಥಿಲೀಕರಣ ವ್ಯಾಯಾಮ, ಸ್ಟ್ರೆಚಿಂಗ್ ಎಕ್ಸಸೈಸ್ ಇತ್ಯಾದಿ ವ್ಯಾಯಾಮಗಳನ್ನು ಹೇಳಿಕೊಡಲಾಗುತ್ತದೆ. ಇದು ಮಗುವಿಗೆ ತಾಯಿಗೆ ಯಾವುದೇ ಹಾನಿಯಾಗದಂತೆ ನಿಧಾನವಾಗಿ ಹೇಗೆ ಮಾಡುವುದು ಎಂಬುದನ್ನು ಕೂಡ ಇಲ್ಲಿ ಕಲಿಸಲಾಗುತ್ತದೆ. ಗರ್ಭಿಣಿಯರಿಗೆ ಮಗು ಬೆಳೆದಂತೆ ತೂಕ ಕೂಡ ಹೆಚ್ಚಾಗುತ್ತದೆ. ಈ ತೂಕ ಹೆಚ್ಚಾಗುವುದರಿಂದ ಬೆನ್ನು ನೋವು, ಸೊಂಟ ನೋವು, ಭುಜ ನೋವು, ಕಾಲು ನೋವು ಇತ್ಯಾದಿ ಸಮಸ್ಯೆಗಳನ್ನು ನಾವು ಕಾಣಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ಯೋಗ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಂದು ಕ್ಲಾಸ್ನಲ್ಲೂ ಗರ್ಭಿಣಿಯರಿಗೆ ಹೇಗೆ ವಿಶ್ರಾಂತಿ ಪಡೆಯಬಹುದು, ಹೇಗೆ ರಕ್ತದೊತ್ತಡ ಮುಂತಾದ ಕೆಲವು ಸಮಸ್ಯೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಎಂಬುದನ್ನು ಕೂಡ ಈ ಯೋಗದಿಂದ ಕಲಿಸಿಕೊಡಲಾಗುತ್ತದೆ. ಅಲ್ಲದೆ ಗರ್ಭಿಣಿಯರಿಗೆ ರಾತ್ರಿಯಲ್ಲಿ ಉತ್ತಮ ನಿದ್ರೆಯ ಒಂದು ಸಮಸ್ಯೆ ಕೂಡ ಕಾಡ್ತಾ ಇರ್ತದೆ. ಆ ಸಮಸ್ಯೆಯನ್ನು ಕೂಡ ನಾವು ಈ ಒಂದು ಯೋಗ, ಮೆಡಿಟೇಷನ್ನು, ಪ್ರಾಣಾಯಾಮ, ಮುದ್ರಾ ಮುಂತಾದ ಒಂದು ವ್ಯವಸ್ಥೆಯಿಂದ ಕಡಿಮೆ ಮಾಡಬಹುದು. ಕೊನೆಯದಾಗಿ ನಾನು ಹೇಳಬಯಸೋದೇನೆಂದರೆ, ನೀವೇ ಸ್ವತಃ ಮಾಡುವ ಮೊದಲು ಯೋಗ ಪರಿಣಿತರನ್ನು ಸಂಪರ್ಕಿಸಿ ಸಲಹೆ ಕೇಳುವುದು ಅಥವಾ ಯೋಗ ತರಬೇತಿ ಪಡೆಯುವುದು ಒಳ್ಳೆಯದು. ಸೊ ಬೆಳಗಾವಿಯ ಶಾಪುರ ರಸ್ತೆಯಲ್ಲಿರುವ ಕೇಲಿಯ ಶ್ರೀ ಬಿ ಎಂ ಕೆ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಈ ವ್ಯವಸ್ಥೆ ಇದ್ದು ಗರ್ಭಿಣಿಯರು ಈ ಒಂದು ಲಾಭವನ್ನು ಪಡೆಯಬೇಕೆಂದು ತಿಳಿಯಪಡಿಸುತ್ತೇನೆ.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: KLA's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLA's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ ಎರಡನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ಕಾರ್ಯಕ್ರಮ ಆರೋಗ್ಯ ದರ್ಶನ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆಯೇ ಆರೋಗ್ಯ ದರ್ಶನ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಮುಖ್ಯಾಲಯ ಮೌಂಟ್ ಅಬುನಲ್ಲಿರುವ ಗ್ಲೋಬಲ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಈಶ್ವರೀಯ ಸೇವೆಗಾಗಿ ಜೀವನ ಸಮರ್ಪಣೆ ಮಾಡಿರುವಂತಹ ಮೂಲತಃ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಡಾಕ್ಟರ್ ಮಹೇಶ್ ಹೇಮಾದ್ರಿಯವರು ವೃದ್ಧರ ಸಮಗ್ರ ಆರೈಕೆ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಸರ್, ಕಾರ್ಯಕ್ರಮದಲ್ಲಿ ತಮಗೆ ಆತ್ಮೀಯ ಸ್ವಾಗತ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧರ ಸಮಗ್ರ ಆರೈಕೆ, ಇದರ ಹಿನ್ನೆಲೆ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸಿಕೊಡಿ.
2: ವೇಣುಧ್ವನಿಯ ಒಂದು FM ರೇಡಿಯೋ ಮುಖಾಂತರ ಕೇಳುವ ಎಲ್ಲ ಶ್ರೋತಾಗಣ್ ಎಲ್ಲರಿಗೂ ಕೂಡ ಮತ್ತು ಕೇಳುಗರಿಗೂ ಕೂಡ ನಾನು ಬಹಳಷ್ಟು ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಈ ರೇಡಿಯೋ ಮುಖಾಂತರ ಏನು ಸೇವೆ ನಡೀತಿದೆ, ನೀವೆಲ್ಲರೂ ಕೂಡ ಇದನ್ನು ಆನಂದಿಸ್ತಿದ್ದೀರಿ ಮತ್ತು ನಿಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನೀವು ಇದನ್ನು ಉಪಯೋಗ ಮಾಡ್ತಿದ್ದೀರಿ. ಸೊ ಇಂದಿನ ಸಮಯದಲ್ಲಿ ನಾನು ವೃದ್ಧರ ಸಮಗ್ರ ಆರೈಕೆಯ ಬಗ್ಗೆ ಕೆಲವೊಂದು ವಿಶೇಷವಾಗಿ ಮಾತುಗಳನ್ನು ಹೇಳಬೇಕಂತ ಬಯಸ್ತಿದ್ದೀನಿ. ವಾಸ್ತವಿಕವಾಗಿ ಈ ವೃದ್ಧರ ಸಮಗ್ರ ಆರೈಕೆ ಈ ಕಾನ್ಸೆಪ್ಟ್ ಬಂದಿದ್ದು WHO. ಸೊ ಇದರ ಹಿನ್ನೆಲೆ ಏನು ಅಂತಂತಂತಂದರೆ, ಯುನೈಟೆಡ್ ನೇಷನ್ಸು ಕೆಲವು ಸಮಯದ ಹಿಂದೆ ವಿಶ್ವದ ಒಂದು ಪ್ರಗತಿ ಆಗಬೇಕು ಅಂತ ಹೇಳಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೆಟ್ ಮಾಡಿದ್ರು 17. ಅದರಲ್ಲಿ 3 ಅಥವಾ 4 ಗೋಲ್ ಏನಿದೆಯಪ್ಪ ಅಂತಂದರೆ ಹೆಲ್ದಿ ಏಜಿಂಗ್, ಅಂದರೆ ಸಮೃದ್ಧ ಸ್ವಸ್ಥ ಜೀವನ ಆಗಬೇಕು ಅಂತ ಎಲ್ಲರದು. ಸೊ ಈ ಒಂದು ಆಧಾರದಿಂದ ಇದನ್ನು ಕಾನ್ಸೆಪ್ಟ್ ಇಟ್ಟುಕೊಂಡು WHO ಏನು ಮಾಡ್ತು ಅಂತಂತಂದರೆ ಹಿರಿಯ ನಾಗರಿಕರ ಸೇವೆ ಆಗಬೇಕು. ಯಾಕಂತಂದರೆ ಪ್ರತಿದಿನ ಏರ್ತಕ್ಕಂಥ ಜನಸಂಖ್ಯೆಯಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆ ಎಲ್ಲದಕ್ಕಿಂತಲೂ ಹೆಚ್ಚು ಆಗ್ತಾ ಹೋಗುತ್ತೆ ಇನ್ನು ಮುಂದೆ. ಈಗ ಎಷ್ಟಿದೆಯಪ್ಪ ಅಂತಂತಂದರೆ ವಿಶ್ವದ ಒಂದು ಜನಸಂಖ್ಯೆ ನಾವು ನೋಡಿದಾಗ 7-10% ಸೀನಿಯರ್ ಸಿಟಿಜನ್ ಪಾಪ್ಯುಲೇಷನ್ ಇದೆ ಭಾರತದಲ್ಲಿ ಮತ್ತು ಡೆವಲಪ್ಡ್ ಕಂಟ್ರೀಸ್ ಎರಡೂ ಕೂಡ. ಸೊ ಮತ್ತು ಹಿರಿಯ ನಾಗರಿಕರ ಒಂದು ಲೈಫ್ ಸ್ಪ್ಯಾನ್ ಹೆಚ್ಚಾಗ್ತಾ ಹೋಗ್ತಿದೆ, ಯಾಕಂತಂದ್ರೆ ಕ್ವಾಲಿಟಿ ಆಫ್ ಲೈಫ್, ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಚೆನ್ನಾಗಿ ಆಗ್ತಾ ಹೋಗ್ತಿದೆ. ಸೊ ಎಲ್ಲರೂ ಹೆಚ್ಚಿನ ಆಯುಸ್ಸನ್ನು ಪಡ್ಕೊಳ್ತಾ ಇದ್ದಾರೆ, ಬಟ್ ಅದ್ರ ಜೊತೆ ಸಮಸ್ಯೆಗಳೂ ಇದೆ. ಸೊ ಹೀಗಾಗಿ ವೃದ್ಧರನ್ನು ಸಂಭಾಳಿಸೋದು ದೊಡ್ಡದೊಂದು ಚಾಲೆಂಜ್ ಈಗ. ಸೊ ಅದ್ರ ಜೊತೆಗೆ ವೃದ್ಧರಿಗೂ ಕೂಡ ನಾವು ಸ್ವಸ್ಥವಾಗಿ ಸಮೃದ್ಧವಾಗಿ ಜೀವಿಸಬೇಕು, ಸಮೃದ್ಧ ಆರೋಗ್ಯವನ್ನು ಪಡ್ಕೊಳ್ಬೇಕು ಮತ್ತು ಸ್ವಸ್ಥ ಸಮಾಜದಲ್ಲಿ ನಾವು ಜೀವಿಸಿಕೊಂಡು ನಮ್ಮ ಜೀವನದ ಗುರಿಯನ್ನು, ಶ್ರೇಷ್ಠ ಗುರಿಯನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಂತಕ್ಕಂಥದ್ದನ್ನು ಕೂಡ ಅವ್ರ ಹಕ್ಕದು, ಇದರ ಬಾಧ್ಯತೆ ಆಗಬಾರದು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು 2017 ಸುಮಾರು ರಿಸರ್ಚ್ ಆಗಿರ್ತಕ್ಕಂತಹ, ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಆಗಿರ್ತಕ್ಕಂತಹ 17 ವಿಷಯದ ಮೇಲೆ ವೃದ್ಧ ನಾಗರಿಕರ ಜೀವನವನ್ನು ಹೇಗೆ ಸಮೃದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಮಂಡನೆ ಮಾಡಿದರು. ಆ ಒಂದು ವಿಷಯನೇ ಇಂಟಿಗ್ರೇಟೆಡ್ ಕೇರ್ ಫಾರ್ ಓಲ್ಡರ್ ಪರ್ಸನ್, ಸಮಗ್ರ ಆರೋಗ್ಯ ಹೇಗಾಗಬೇಕು ಅಂತ ಹೇಳಿ. ಅದರಲ್ಲಿ ವೃದ್ಧರ ವ್ಯಾಯಾಮ ಹೇಗೆ ಮಾಡಬೇಕು ಮತ್ತು ವಿಟಾಮಿನ್ ಡಿ ಮತ್ತು ಅದ್ರ ಜೊತೆಗೆ ಅವರಿಗೆ ಆಹಾರ ಪದ್ಧತಿ ಮತ್ತು ಅವರಿಗೆ ದೃಷ್ಟಿದೋಷ ಹೆಂಗೆ ಕರೆಕ್ಟ್ ಮಾಡಬೇಕು, ಹೆಂಗೆ ಅದನ್ನು ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಅನೇಕ ವಿಷಯಗಳ ಮೇಲೆ 17 ಎವಿಡೆನ್ಸ್ ಬೇಸ್ಡ್ ಇನ್ವೆಸ್ಟಿಗೇಷನ್ ತೊಗೊಂಡ್ಬಿಟ್ಟು ಅವರ ಜೀವನ ಹೇಗೆ ಇದರ ಆಧಾರದ ಮೇಲೆ, ಇದೇ ಆಧಾರದ ಮೇಲೇ ಅವ್ರ ಜೀವನದ ಮೌಲ್ಯ ಹೆಚ್ಚಾಗ್ತದೆ ಅಂಥೇಳಿ, ಆರೋಗ್ಯ ಚೆನ್ನಾಗಾಗ್ತದೆ ಅಂಥೇಳಿ. ಯಾಕೆಂತಂದರೆ ಇಂದಿನ ಜಗತ್ತಿನಲ್ಲಿ ಏನಾಗ್ತಿದೆಯಪ್ಪ ಅಂತಂದರೆ ಪ್ರತಿಯೊಬ್ಬ ವೃದ್ಧರು ಯಾವುದೇ ಒಂದು ಸಮಸ್ಯೆ ಬಂದ್ರೂ ಕೂಡ ಫಿಸಿಷಿಯನ್ಗೆ ಹೋಗ್ತಾರೆ, ಡೆಂಟಲ್ ಸರ್ಜನ್ಗೆ ಹೋಗ್ತಾರೆ ಅಥವಾ ಸರ್ಜನ್ಗೆ ಹೋಗ್ತಾರೆ, ಯಾವುದೇ ಸ್ಪೆಷಲೈಸ್ ನ್ಯೂರೋಲಜಿಸ್ಟ್ ಹೋಗ್ತಾರೆ. ಸೊ ಹೀಗಾಗಿ ಅವರ ಆರೈಕೆಯನ್ನು ಸೂಪರ್ವೈಸ್ ಮಾಡುವಂತಹ ಯೋಗ್ಯತೆ ಯಾರಿಗೂ ಇಲ್ಲ ಈಗ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಟ್ಟು ಅವರ ಜೀವನದ ಒಂದು ಶ್ರೇಷ್ಠ ಆರೋಗ್ಯವನ್ನು ಸಂಪಾದಿಸ್ಕೋಬೇಕಂತಕ್ಕಂತ ಹೇಳಿಕೊಂಡು WHO ಕಾನ್ಸಲ್ಟ್ ಇಟ್ಕೊಂಡ್ರು, ಇಂಟಿಗ್ರೇಟೆಡ್ ಕೇರ್ ಫಾರ್ ಓಲ್ಡರ್ ಪರ್ಸನ್ಸ್ ಅಂತ ಸಮಗ್ರ ಆರೋಗ್ಯ. ಮೇನ್ ಇದರಲ್ಲಿ ಏನಪ್ಪ ಅಂತಂದು ಏನು ಹೇಳಿದ್ರಪ್ಪ ಅಂತಂದರೆ WHO ಅವರು ವೃದ್ಧರ ಆರೋಗ್ಯದಲ್ಲಿ ಇಂಟ್ರಿನ್ಸಿಕ್ ಕೆಪ್ಯಾಸಿಟಿ ಇರುತ್ತೆ, ಇಂಟ್ರಿನ್ಸಿಕ್ ಕೆಪ್ಯಾಸಿಟಿ. ಆ ಇಂಟ್ರಿನ್ಸಿಕ್ ಕೆಪ್ಯಾಸಿಟಿ ಏನಪ್ಪ ಅಂತಂತಂದರೆ ಅವರ ಪೋಷಕ ತತ್ವಗಳನ್ನು ಅವರು ಸ್ವೀಕಾರ ಮಾಡ್ತಿದ್ದರು ಇಲ್ಲೋ, ಅದರ ಒಂದು ಶಕ್ತಿ ಎಷ್ಟಿದೆ, ಅವರು ನಡೆಯುವಂಥ ಶಕ್ತಿ ಎಷ್ಟಿದೆ, ಅವರ ದೃಷ್ಟಿಯ ಶಕ್ತಿ ಎಷ್ಟಿದೆ, ಅವರ ಸ್ಮೃತಿಯ ಶಕ್ತಿ ಹೇಗಿದೆ, ಶ್ರವಣ ಶಕ್ತಿ ಹೇಗಿದೆ, 4-5 ವಿಷಯ ಬಸ್. ಇವೆಲ್ಲ ಕೂಡ್ಕೊಂಡಿರೋದೇ ಇಂಟ್ರಿನ್ಸಿಕ್ ಕೆಪ್ಯಾಸಿಟಿ. WHO ಏನು ಹೇಳಿದ್ರಪ್ಪ ಅಂತಂದ್ರೆ, ಹೇಗೆ ವಯಸ್ಸಾಗ್ತಾ ಹೋಗ್ತದೋ ಈ ಇಂಟ್ರೆನ್ಸಿಕ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಂಟ್ರೆನ್ಸಿಕ್ ಕೆಪಾಸಿಟಿ ಕಡಿಮೆ ಆದಾಗ ಅವರ ಜೀವನ ಬೇರೆಯವರ ಮೇಲೆ ಆಧಾರ ಆಗುತ್ತೆ. ಸೊ ಬೇರೆಯವರ ಜೀವನ ಆಧಾರ ಆದಾಗ ಬೇಗ ರೋಗಿ ಆಗ್ತಾರೆ. ಎಷ್ಟು ಆಧಾರ ಆಗ್ತಾರೋ ಸರಿಯಾದ ಸಮಯದಲ್ಲಿ ಅವರ ಇಂಟ್ರೆನ್ಸಿಕ್ ಕೆಪಾಸಿಟಿ ಕಡಿಮೆ ಆಗ್ತದೆ ಅಂತಕ್ಕಂತಹ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿದ ಗೊತ್ತಾದರೆ, ಸರಿಯಾದ ಸಮಯದಲ್ಲಿ ಇದನ್ನು ಗೊತ್ತಾಯಿತು ಅಂತಂತಂದರೆ, ಕೆಲವೊಂದು ಪರೀಕ್ಷೆಗಳು ಮಾಡಿದ್ದಾರೆ WHO-ನವರು, ಕೆಲವೊಂದು ಪರೀಕ್ಷೆಗಳನ್ನು ಸೆಟ್ ಮಾಡಿದ್ದಾರೆ. ಈ ಪರೀಕ್ಷೆಗಳು ಹೇಳ್ತದೆ ಇವರ ವೃದ್ಧರ ಇಂಟ್ರೆನ್ಸಿಕ್ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ ಅಂಥೇಳಿ. ರೈಟ್ ಟೈಮಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಅವರ ಒಂದು ಇಂಟ್ರೆನ್ಸಿಕ್ ಕೆಪಾಸಿಟಿ ಹೆಚ್ಚು ಮಾಡುವಂತಹ ಒಂದು ಎಫರ್ಟ್ಸನ್ನು ಡಾಕ್ಟರ್ಸ್ ಮಾಡಿದರೆ ಅವರ ಒಂದು ಜೀವನದ ಒಂದು ಮೌಲ್ಯ, ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಾಗುತ್ತೆ. ಸೊ ಅವರು ಇರುವಂತಹ ವಾತಾವರಣ, ಅದಕ್ಕೆ ಹೇಳಿದ್ರೆ ಫಂಕ್ಷನಲ್ ಕೆಪ್ಯಾಸಿಟಿ, ಹೇಗೆ ಅದನ್ನು ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಚೆನ್ನಾಗಿ ಮಾಡಿಕೊಂಡು ಆ ವಾತಾವರಣದ ಜೊತೆ ಸ್ಪಂದಿಸ್ತಾರೋ ಅದಕ್ಕೆ ಫಂಕ್ಷನಲ್ ಕೆಪ್ಯಾಸಿಟಿ ಅಂತ ಹೇಳ್ತಾರೆ. ಇವು ಎರಡೂ ಕೂಡ ಚೆನ್ನಾಗಿ ಆಗುತ್ತೆ ಯಾವಾಗ ರೈಟ್ ಟೈಮಲ್ಲಿ ಆ ಇಂಟ್ರೆನ್ಸಿಕ್ ಕೆಪ್ಯಾಸಿಟಿಯನ್ನು ಗುರುತಿಸ್ತಕ್ಕಂತಹ ಒಂದು ಪರೀಕ್ಷೆಗಳನ್ನು ಅವ್ರು ಮಾಡ್ಕೊಳ್ತಾರೆ. ಅಂದರೆ ಹೇಗೆ ಈಗ ನೋಡಿ, 60-65 ಮೆಜಾರಿಟಿ ಯಾರು ಹೆಚ್ಚು ಅನಿಸೋದಿಲ್ಲ, 65-70 ಚೇಂಜ್ ಆಗುತ್ತೆ. ಸೊ 75-75 ಮತ್ತೆ ಹೆಚ್ಚು ಚೇಂಜ್ ಆಗುತ್ತೆ ಬಾಡಿನಲ್ಲಿ, ಶರೀರದಲ್ಲಿ 75-80 ಮತ್ತೆ ಚೇಂಜ್ ಆಗುತ್ತೆ. ತೊ ಬಹಳಷ್ಟು ಏನಪ್ಪ ಅಂತಂತಂದರೆ ಆರೋಗ್ಯದ ಸ್ಥಿತಿನಲ್ಲಿ ಹೆಚ್ಚು ಕಡಿಮೆ ಆದಾಗ ಹೆಚ್ಚು ಮಾಡೋಕ್ಕಾಗೋದಿಲ್ಲ, ನಾವು ವೃದ್ಧರಿಗೆ ಹೆಚ್ಚು ನಾವು ಪ್ರಯೋಜನ ಮಾಡೋಕ್ಕಾಗೋದಿಲ್ಲ ಅಥವಾ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮೊದಲನೇ ನಾವು ಇದನ್ನು ಪರೀಕ್ಷೆಗಳು ಮಾಡಿದರೆ ಇದನ್ನು ಮಾಡ್ಬೋದು. ಅದಕ್ಕೆ ಅವ್ರೇನು ಮಾಡಿದ್ರಪ್ಪ ಅಂತಂತಂದರೆ, ಇದನ್ನು ಹೇಗೆ ನಾವು ಇಂಟ್ರೆನ್ಸಿಕ್ ಕೆಪಾಸಿಟಿ ಆಪ್ಟಿಮೈಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದರು, ಈ ಮೆದುಳಿನ ಪರೀಕ್ಷೆ ಹೇಗೆ ಮಾಡಬೇಕು ವೃದ್ಧರು. ಮೇನ್ ಅಂತಂದರೆ ಏನಾಗ್ತಪ್ಪ ಅಂತಂದರೆ ಸ್ಮೃತಿ ಶಕ್ತಿ ಕಡಿಮೆ ಆಗುತ್ತೆ. ಹೇಳ್ತಾರೆ ನನಗೆ ಮೊದಲನೇ ಹಾಗೆ ನೆನಪಿನ ಶಕ್ತಿ ಇಲ್ಲ. ಇದರಲ್ಲಿ ಎರಡು ವಿಷಯ ಇದೆ. ಒಂದು, ಅವ್ರ ಮನೆಯಲ್ಲಿ ಎಲ್ಲ ಮಕ್ಕಳು, ಸೊಸೆಯಂದಿರು, ಅವ್ರ ಮನೆಯವರು, ಅವ್ರ ಮಿತ್ರರು ಹೇಳ್ತಾರೆ ನಿಮ್ಮ ನೆನಪಿನ ಶಕ್ತಿ ಮೊದಲಿನ ಹಾಗೆ ಇಲ್ಲ ಅಂತ. ಇನ್ನೊಂದು, ಆ ವೃದ್ಧ ಸ್ವಯಂ ಅನುಭವ ಮಾಡ್ತಾನೆ ನನ್ನ ಮೆದುಳಿನ ಶಕ್ತಿ, ನನ್ನ ಒಂದು ಸ್ಮೃತಿಯ ಶಕ್ತಿ, ನೆನಪಿನ ಶಕ್ತಿ ಮೊದಲಿನ ಹಾಗೆ ಇಲ್ಲ ಅಂತ. ಯಾರು ಯಾರ ಮನೆಯಲ್ಲಿ ಮನೆಯವರು ಎಲ್ಲರೂ ಕೂಡ ಹೇಳ್ತಾರೋ ನಿನ್ನ ಒಂದು ನೆನಪಿನ ಶಕ್ತಿ ಮೊದಲಿನ ಹಾಗೆ ಇಲ್ಲ ಅಂಥೇಳಿ, ಅದು ಡೇಂಜರ್, ಅದು ರೆಡ್ ಸಿಗ್ನಲ್ ಅದು. ಸೊ ಆ ಸಮಯದಲ್ಲಿ ಅವ್ರನ್ನ ಆರೈಕೆ ಮಾಡೋದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಏನು ಮಾಡಿದ್ರಪ್ಪ ಅಂತಂದರೆ, ಸಿಂಪಲ್ ಟೆಸ್ಟ್ ಏನು ಅಂತಂತಂದರೆ, ಪರೀಕ್ಷೆ ಏನು ಅಂತಂತಂದರೆ, ಮನೆಯಲ್ಲಿ ವೃದ್ಧ ಇದ್ದಂತಂದರೆ ಯಾರಾದರೂ ಕೇಳ್ಬೋದು ಇದನ್ನು, ಅವ್ರಿಗೆ ಹೇಳಿ ಅಜ್ಜ ಅಜ್ಜಿ ನೀವು ಮೂರು ವಸ್ತುಗಳನ್ನು ನೆನಪು ಮಾಡ್ಕೊಳ್ಳಿ, ಈಗ ನಾನು ಹೇಳ್ತೀನಿ. ಒಂದು ಸೇಬು ಹಣ್ಣು, ಆಮೇಲೆ ಇನ್ನೊಂದು ಸ್ಕೂಟರು, ಅಥವಾ ಇನ್ನೊಂದು ಏನಾದ್ರೂ ಒಂದು ಮೈಕ್ ಆಗಲಿ ಅಥವಾ ಯಾವುದೇ ಒಂದು ವಸ್ತು ಹೆಸರು ಹೇಳಬೇಕು. ಮೂರು ವಸ್ತುವಿನ ಹೆಸರು ಹೇಳಿ ಅವನಿಗೆ ಹೇಳುವಂಗೆ ಹೇಳಿ, ನೀನು ಹೇಳೀಗ ಅಂಥೇಳಿ. ಸೊ ಅವ್ರು ಹೇಳ್ತಾನೆ, ಅದು ಹೇಳಿಬಿಟ್ಟು ಆಮೇಲೆ ಏನು ಹೇಳಬೇಕು ಅವ್ನಿಗೆ ಹೇಳಬೇಕು, ಅಜ್ಜ ಅಜ್ಜಿ ನೀನು ಮಾರ್ಕೆಟ್ಗೆ ಹೋಗಿದ್ದೀಯಾ, ಆ ಮಾರ್ಕೆಟ್ನಲ್ಲಿ ನೀನು ತರಕಾರಿ ಹಣ್ಣುಗಳು ನೋಡ್ತಿದ್ದೀಯಾ, ತೊಗೊಂಡು ಬರ್ತೀಯ ಮನೆಗೆ, ಸೊ ನೀನು ಅದನ್ನು ಪ್ರತಿದಿನ ಸೇವನೆ ಮಾಡ್ತೀಯ, ಅದು ಒಂದು ನಿಮಿಷ ಕೊಡ್ತೀನಿ ನಾನು ನಿಮಗೆ, ಒಂದು ನಿಮಿಷದಲ್ಲಿ ತರಕಾರಿ ಮತ್ತು ಹಣ್ಣುಗಳ ಹೆಸರು ಹೇಳಂತ ಹೇಳಿದ್ರು. ಒಂದು ನಿಮಿಷದಲ್ಲಿ 12 ಹೇಳಿದರೆ ಅವನ ಮೆದುಳು ಸರಿಯಾಗಿ ಕೆಲಸ ಮಾಡ್ತಿದೆಯಾ ಅಂತ ಅರ್ಥ. ಒಂದು ನಿಮಿಷದಲ್ಲಿ 12 ಹೇಳಿಲ್ಲ 10 ಹೇಳಿದ್ದಪ್ಪ ಅಂತಂತಂದರೆ, ಅಥವಾ ಒಂದು 4-5 ಹೇಳಿದ್ದಪ್ಪ ಅಂತಂದರೆ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಹ್ಞೂ. ಸೊ ಇದು ಆದಮೇಲೆ ಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರವ್ರು ಹೇಳಬೇಕು, ಅಜ್ಜ ಒಂದು ಗಡಿಯಾರದ ಚಿತ್ರ ಹಾಕಿ ನೀನೀಗ, ಆ ಗಡಿಯಾರ ಚಿತ್ರ ಹಾಕಿಬಿಟ್ಟು ಅದರಲ್ಲಿ ಸಮಯ ಹಾಕು, 12, 1, 2, 3 ಅಂತ ಹಾಕಿ, ಆಮೇಲೆ ದೊಡ್ಡ ಮುಳ್ಳು ಸಣ್ಣ ಮುಳ್ಳು ತೆಗಿ, ಆಮೇಲೆ ನನ್ನ ಸಮಯ ತೋರಿಸು ನನಗೆ. ಯಾವುದೇ ಸಮಯ ಹೇಳ್ಬೋದು ಅವನು ಅಜ್ಜನಿಗೆ, ಅಜ್ಜನಿಗೆ 8:30 ಆಯಿತು, 12:30 ಆಯಿತು, 12:10, 12:15 ಹಿಂಗೆ ಸಮಯ ತೋರಿಸು ಅಂತ ಹೇಳಬೇಕು. ಯಾರು ಮೆದುಳು ಸರಿಯಾಗಿ ಕೆಲಸ ಮಾಡುತ್ತಲ್ಲ ಸರಿಯಾಗಿ ಚಿತ್ರ ಬರೀತಾರೆ. ಒಂದು ವೇಳೆ ಸರಿಯಾಗಿ ನಂಬರ್ ಹಾಕಲಿಲ್ಲ, ಮುಳ್ಳು ಸರಿಯಾಗಿ ತೋರಿಸ್ಲಿಲ್ಲ, ಸಮಯ ಸರಿಯಾಗಿ ತೋರಿಸ್ಲಿಲ್ಲ, ಅಥವಾ ಗಡಿಯಾರ ಚಿತ್ರ ಮಾಡಲಿಕ್ಕೆ ಆಗಲಿಲ್ಲ ಅಂತಂತ ತಿಳ್ಕೊಬೇಕು. ಈ ನಮ್ಮ ಅಜ್ಜ ಅಜ್ಜಿಯ ಒಂದು ಮೆದುಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಇಷ್ಟು ಮಾಡಿಬಿಟ್ಟು ಆ ಮನೆಯವರು ಅಜ್ಜನಿಗೆ ಅಜ್ಜನ ಕೇಳಬೇಕು, ನಾನು ಈ ಮೂರು ವಸ್ತು ನೆನಪು ಮಾಡ್ಕೊಂಡು ಹೇಳಿದ್ನಲ್ಲ ಮೊದಲು ಯಾವುದು ಅಂತ. ಸೊ ಸರಿಯಾಗಿ ಹೇಳಿದರೆ ಓಕೆ ಇದೆ ಅಂತ ಮೆದುಳು, ಸರಿಯಾಗಿ ಹೇಳಿದಿದ್ರೆ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಇಮ್ಮಿಜಿಯೇಟ್ ಆಗಿ ಅಜ್ಜನಿಗೆ ಅಜ್ಜಿಗೆ ನೀವೇನು ಮಾಡಬೇಕು, ಪರೀಕ್ಷೆ ಮಾಡಿಸೇಬಿಡಿ. ಶುಗರು, ವಿಟಾಮಿನ್ ಬಿ ಟ್ವೆಲ್ವು, ಥೈರಾಯ್ಡ್ ಪರೀಕ್ಷೆ, ಹಿಮೋಗ್ಲೋಬಿನ್ನು, ಸಿಂಪಲ್ ಹಿಮೋಗ್ಲೋಬಿನ್ನು, ಅವ್ನ ನಿದ್ದೆ ಹೇಗಿದೆ, ಬ್ಲಡ್ ಪ್ರೆಷರ್ ಹೇಗಿದೆ, ಆಮೇಲೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಏನಿದೆ, ಸಿಂಪಲ್ ಟೆಸ್ಟ್ ಮಾಡಿಸ್ಬಿಡಿ. ಇಷ್ಟು ಮಾಡಿಸ್ಬಿಟ್ಟು ಒಬ್ರು ಯಾರಾದರೂ ನ್ಯೂರಾಲಜಿಸ್ಟ್ ಹತ್ರ, ನಮ್ಮ ಕೇಲಿ ಸೊಸೈಟಿನಲ್ಲಿ ಒಳ್ಳೆ ನ್ಯೂರಾಲಜಿಸ್ಟ್ ಇದ್ದಾರೆ, ನ್ಯೂರಾಲಜಿಸ್ಟ್ ಹತ್ರ ಬಂದು ಹಿಂಗೆ ನಮ್ಮ ಅಜ್ಜನ ಎಂದು ಮೆದುಳಿನ ಪರೀಕ್ಷೆ ಮಾಡಿದ್ವಿ ಸರಿ ಇಲ್ಲ ಅಂತ ಹೇಳಿ ತೋರಿಸ್ಬಿಟ್ರೆ, ರೈಟ್ ಟೈಮಲ್ಲಿ ಅವರೆಲ್ಲ ಆರೈಕೆ ಹೇಳ್ಕೊಡ್ತಾರೆ. ಮನೆಯಲ್ಲಿ ಅವರಿಗೆ ಆರೈಕೆ ಮಾಡೋ ಮಕ್ಕಳು ಸೊಸೆಂದ್ರಿಗೆ ಎಲ್ಲ ಗೈಡ್ ಮಾಡ್ತಾರೆ ನಮ್ಮ ಡಾಕ್ಟರ್ಸ್ ಎಲ್ಲ, ಹೇಗೆ ಇವ್ರನ್ನ ಸಂಭಾಳಿಸ್ಬೇಕು, ಮುಂದೆ ಹೆಂಗೆ ಪರಿಸ್ಥಿತಿ ಬರುತ್ತೆ, ಮತ್ತು ಔಷಧಿಗಳನ್ನ ಹೆಂಗೆ ಸೆಟ್ ಮಾಡಬೇಕಂತಕ್ಕಂಥ ಎಲ್ಲ ಹೇಳ್ಕೊಡ್ತಾರೆ. ಈಗ ಮತ್ತು ಇದು ಈಗ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಸಮಸ್ಯೆ ಏನು ಅಂತಂತಂದರೆ ಪಾಲಿಫಾರ್ಮಸಿ. ಪಾಲಿಫಾರ್ಮಸಿ ಅಂತಂತಂದರೆ ವೃದ್ಧರು 5ಕ್ಕಿಂತಲೂ ಹೆಚ್ಚು ಔಷಧಿಗಳನ್ನು ಸೇವನೆ ಮಾಡ್ತಾರೆ. ಒಂದು ಕಣ್ಣಿಗೆ ಒಂದು 2 ಔಷಧಿ, ಆಮೇಲೆ ಕುತ್ತಿಗೆ ನೋವು ಬೆನ್ನು ನೋವಿಗೆ ಒಂದು 2-3 ಔಷಧಿ, ಆಮೇಲೆ ಹೊಟ್ಟೆ ನೋವಿಗೆ ಒಂದು ಔಷಧಿ, ಹಲ್ಲಿನ ನೋವಿಗೆ ಒಂದು ಔಷಧಿ, ಸುಮಾರು 5-6ಕ್ಕಿಂತಲೂ ಬಿ ಪಿಗೆ ಒಂದು 2-3 ಮಾತ್ರೆ. ಸೊ 5ಕ್ಕಿಂತಲೂ ಹೆಚ್ಚು ಮಾತ್ರೆ ಸೇವನೆ ಮಾಡೋದ್ರಿಂದ ವೃದ್ಧರ ನಡಿಗೆ ಸ್ಲೋ ಆಗುತ್ತೆ, ಮೆದುಳಿನ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ವೃದ್ಧರು ಏನು ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು 5 ಮಾತ್ರೆಗಳನ್ನು ಮಾತ್ರ ಸೇವನೆ ಮಾಡೋಂಗಿರಬೇಕು. ಮತ್ತು ನಿಮ್ಮ ಡಾಕ್ಟ್ರನ್ನ ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳಿ. ಸೊ ಡಾಕ್ಟರ್ ಕೇಳಿ, ಡಾಕ್ಟ್ರೇ ಈ ಮಾತ್ರೆ ಸೈಡ್ ಇಫೆಕ್ಟ್ ಏನು, ಈ ಮಾತ್ರೆ ಸೈಡ್ ಇಫೆಕ್ಟ್ ಏನಿದ್ರಿಂದ ಏನಾಗುತ್ತೆ. ಸೊ ಅವರೆಲ್ಲ ಗೈಡ್ ಮಾಡ್ತಾರೆ. ಅದಕ್ಕೆ ಹೆಚ್ಚು ಸಾಧ್ಯ ಆದಷ್ಟು ಕಡಿಮೆ ಮಾತ್ರೆ ಸೇವನೆ ಮಾಡಿ, ಅವಶ್ಯಕ ಇರಲಾರದ ಮಾತ್ರೆಗಳನ್ನು ಸೇವನೆ ಮಾಡಲೇಬೇಡಿ. ಓಕೆ, ಇದನ್ನು ಇಷ್ಟು ಮಾಡಿದರೆ ನಿಮ್ಮ ಒಂದು ಮೆದುಳಿನ ಶಕ್ತಿಯನ್ನು ಚೆನ್ನಾಗಿ ನಾವು ಸಂಪಾದನೆ ಮಾಡ್ಬೋದು. ಇನ್ನೊಂದು ಏನಂತಂತಂದರೆ ಮೊಬಿಲಿಟಿ. ಮೊಬಿಲಿಟಿನಲ್ಲಿ ಏನಾಗುತ್ತೆ ಅಂತಂತಂದರೆ ಅದನ್ನು ಹೇಗೆ ಪರೀಕ್ಷೆ ಮಾಡಬೇಕು. ಈಗ ನೋಡಿ, ಯಾವುದೇ ಒಂದು ಟೆಸ್ಟ್ ಪರೀಕ್ಷೆಯನ್ನು ಯಾಕೆ ಮಾಡ್ತಾರೆ ಅಂತಂತಂದರೆ ಸರಿಯಾಗಿ ರೈಟ್ ಟೈಮಲ್ಲಿ ಗೊತ್ತಾಗುತ್ತೆ ಈ ವೃದ್ಧ ಬೀಳ್ತಾನೆ, ಇವನಿಗೆ ವೃದ್ಧಿಗೆ ಇವನಿಗೆ ಬ್ಯಾಲೆನ್ಸ್ ಸರಿ ಇಲ್ಲ, ವೃದ್ಧನಿಗೆ ಬೀಳ್ತಾನೆ ಬ್ಯಾಲೆನ್ಸ್ ಸರಿ ಇಲ್ಲ, ಇವನಿಗೆ ಸಪೋರ್ಟ್ಗೆ ನಾವು ಬಡಿಗೆ ಕೊಡಿಸ್ಬೇಕು, ವಾಕರ್ ಕೊಡಿಸ್ಬೇಕು, ಅಸಿಸ್ಟಿವ್ ಡಿವೈಸ್ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನ ಆ ಒಂದು ಪರೀಕ್ಷೆ ಹೇಳುತ್ತೆ. ಆ ಮೊಬಿಲಿಟಿ ಪರೀಕ್ಷೆಯನ್ನು WHO ಅವ್ರು ಗೈಡ್ ಮಾಡಿದರು ಹೆಂಗೆ ಪರೀಕ್ಷೆ ಮಾಡಬೇಕು ಅಂತ. ಸೊ ಅದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಏನು ಅಂತಂತಂದರೆ ವೃದ್ಧನಿಗೆ ಏನು ಮಾಡಬೇಕು ಅಂತಂದರೆ ಒಂದು ಕುರ್ಚಿ ಮೇಲೆ ಕುಳ್ಳಿರಿಸಿ ಅವನಿಗೆ, ಆಮೇಲೆ 2 ಕೈಗಳನ್ನು ಕ್ರಾಸ್ ಆಗಿ ಇಟ್ಕೊಂಡು ಎದೆ ಮೇಲೆ ಇಟ್ಕೊಳ್ಳಿ, 2 ಕೈಗಳನ್ನು ಕ್ರಾಸ್ ಮಾಡಿಕೊಂಡು ಎದೆ ಮೇಲೆ ಇಟ್ಕೊಳ್ಳಿ. ಸೊ 5 ಸಾರಿ ಎದ್ದು ಕೂತ್ಕೋಬೇಕು ಆ ವೃದ್ಧ, ಅಜ್ಜಿ ಅಥವಾ ಅಜ್ಜ ಅವ್ರಿಗೆ ಹೇಳಿ, ಅಜ್ಜ ಅಜ್ಜಿ ನೀವು 5 ಸಾರಿ ಎದ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ನಾರ್ಮಲ್ ಸ್ಪೀಡಲ್ಲಿ. ಆಮೇಲೆ ಆ ಒಂದು ಕುರ್ಚಿ ಹಿಂದೆ ಯಾರಾದರೂ ನಿಂತ್ಕೋಬೇಕು, 14 ಸೆಕೆಂಡ್ ಒಳಗಡೆ ವೃದ್ಧ ಅಜ್ಜ ಅಜ್ಜಿ ಕೂತ್ಕೊಂಡ್ರೆ ತಿಳ್ಕೊಳ್ಳಿ ಅವ್ರ ಬ್ಯಾಲೆನ್ಸ್ ಸರಿ ಇದೆ ಅಂತ. ಒಂದು ವೇಳೆ 14 ಸೆಕೆಂಡ್ಗಿಂತಲೂ ಹೆಚ್ಚು ಸಮಯ ತೊಗೊಂಡ್ರೆ, ಅವ್ನು ಕೂತ್ಕೊಳ್ಳೋದು ಹೇಳೋದು ಒಂದು 10 ಸಮಯ ತೊಗೊಂಡ್ರೆ ತಿಳ್ಕೊಳ್ಳಿ ವೃದ್ಧ ಬೀಳ್ತಾನೆ ಅಂತ. ಇನ್ನೊಂದು ಸಿಂಪಲ್ ಟೆಸ್ಟ್ ಏನು ಅಂತಂತಂದರೆ ಗೇಟ್ ಸ್ಪೀಡ್. ಏನು ಮಾಡಿ ಅಂತಂತ, ಮನೆಯಲ್ಲಿ ಒಂದು ವಸ್ತು ಇಡಿ, ಆ ವಸ್ತುವಿನಿಂದ 3 ಮೀಟರ್ ಅಂತರದ ಮೇಲೆ ಇನ್ನೊಂದು ವಸ್ತು ಇಡಿ. ಆ ವೃದ್ಧನಿಗೆ ಹೇಳಬೇಕು ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ನೀನು ನಾರ್ಮಲ್ ಸ್ಪೀಡಲ್ಲಿ ನಡೆ ಅಂತ ಹೇಳಬೇಕು. ಎಷ್ಟು ಸೆಕೆಂಡ್ ಆಗುತ್ತೆ ನೋಡು ಪರೀಕ್ಷೆ ಮಾಡ್ತಾರೆ. ಸೊ ಆವಾಗ 4.8 ಸೆಕೆಂಡ್ ಒಳಗಡೆ ಆ ಅಜ್ಜ ನಡೆದ್ರೆ, ಅಜ್ಜಿ ನಡೆದ್ರೆ ನಾರ್ಮಲ್ ಅಂತ ತಿಳ್ಕೊಳ್ಳಿ, 4.8 ಸೆಕೆಂಡ್ ಗಿಂತಲೂ ಹೆಚ್ಚು ಆಯಿತು ಅಂತಂತಂದರೆ ಆ ಒಂದು ಡಿಸ್ಟೆನ್ಸ್ ಕವರ್ ಮಾಡೋದು 100% ವೃದ್ಧ ಬೀಳ್ತಾನೆ. ವೆರಿ ಸೆನ್ಸಿಟಿವ್, ವೆರಿ ಡೆಲಿಕೇಟ್ ಟೆಸ್ಟ್ ಇದು, ಗೇಟ್ ಸ್ಪೀಡ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಇಂಪಾರ್ಟೆಂಟು.
1: ಸರ್, ಈ ವೃದ್ಧರು ಬೀಳುವುದು ಬಗ್ಗೆ ಹೇಳಿದರೆ ಇದನ್ನು ಯಾವ ರೀತಿ ತಡೆಗಟ್ಟಬಹುದು?
2: ಅದಕ್ಕೆ ಒಂದು ಪ್ರತಿದಿನ ವ್ಯಾಯಾಮ ಮಾಡಬೇಕು. ಇದಕ್ಕೆ ಈಗ ವರ್ಲ್ಡ್ ಫೇಮಸ್ ಒಟ್ಯಾಗೋ ಎಕ್ಸಸೈಸ್ ಫಾರ್ ಸೀನಿಯರ್ ಸಿಟಿಜನ್ಸ್ ಅಂತಂದು ಬರುತ್ತೆ. ಅದಕ್ಕೆ ಈ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಆಗಲಿ, ಆಮೇಲೆ ಶರೀರದ ಮಾಂಸಖಂಡಗಳನ್ನು ಶಕ್ತಿಶಾಲಿ ಆಗಿರುವಂಥ ವ್ಯಾಯಾಮ ಆಗಲಿ, ಇದು ಮಾಡ್ಕೊಂಡು ಡೈಲಿ ಮಾಡಬೇಕು ಪ್ರತಿದಿನ. ಅದನ್ನು ನೀವು ಸ್ಟಡಿ ಮಾಡಿದರೆ ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಶರೀರದ ಸಂತುಲನತೆಯನ್ನು ಕಾಕೊಂಡು ಹೋಗ್ತಕ್ಕಂಥ ವ್ಯಾಯಾಮ ಬಹಳ ಇಂಪಾರ್ಟೆಂಟ್ ವೃದ್ಧರಿಗೆ. ಆಮೇಲೆ ವಿಟಾಮಿನ್ ಡಿ ಸರಿಯಾಗಿ ಸೇವನೆ ಮಾಡಬೇಕು, ಪೋಷಕ ತತ್ವ ಇರತಕ್ಕಂತಹ ಆಹಾರ ಸೇವನೆ ಮಾಡಬೇಕು. ಏನಪ್ಪ ಅಂತಂತಂದರೆ ಪಿಷ್ಟ ಪದಾರ್ಥ, ಪ್ರೋಟೀನು ಇವೆಲ್ಲ ಬೇಕು ಶರೀರಕ್ಕೆ. ಸೊ ಏನಾಗ್ತದಪ್ಪ ಅಂತಂದರೆ ವೃದ್ಧರಿಗೆ ಪ್ರೋಟೀನ್, ಸಸಾರಜನಕ ಇರತಕ್ಕಂಥ ಶಕ್ತಿ ಇರತಕ್ಕಂತಹ ಆಹಾರ ಪಚನ ಮಾಡ್ಕೊಳ್ಳೋದು ಭಾಳ ಕಷ್ಟ, ಪಚನ ಮಾಡ್ಕೊಳ್ಳೋದು, ಡೈಜೆಸ್ಟ್ ಮಾಡ್ಕೊಳ್ಳೋದು, ಅದಕ್ಕೆ ಅವರು ಹೆಸಿಟೇಟ್ ಮಾಡ್ತಾರೆ. ಬಟ್ ಯಾವ ಪ್ರೋಟೀನ್ ಕಡಿಮೆ ಆಗುತ್ತಲ್ಲ ಬಾಡಿನಲ್ಲಿ, ಮಾವಿಸ್ಕೊಂಡು ವೀಕ್ ಆಗಿಬಿಡ್ತವೆ. ಅದಕ್ಕೆ ನಿಮ್ಮ ಒಂದು ಕಿಡ್ನಿ ಸಾಮರ್ಥ್ಯ ನೋಡಿ, ಸೊ ಕಿಡ್ನಿ ಸಾಮರ್ಥ್ಯ ನೋಡಿ ಟೆಸ್ಟ್ ಮಾಡ್ಕೊಂಡು ನಾರ್ಮಲ್ ಇತ್ತು ಅಂತಂದರೆ ನೀವು ಪ್ರೋಟೀನನ್ನು ಎಷ್ಟು ತೊಗೋಬೇಕು ಅಂತಂದರೆ 1 gram ಪರ್ ಕಿಲೋ ಬಾಡಿ ವೇಟ್ ಪರ್ ಡೇ, ಇಷ್ಟು ಪ್ರೋಟೀನ್ ಸೇವನೆ ಮಾಡಬೇಕು ಅಂತಂದರೆ 1 glass ಹಾಲು ತೊಗೊಂಡು ಎಷ್ಟು ಪ್ರೋಟೀನ್ ಸಿಗುತ್ತೆ, 1 chapati ತಿಂದರೆ ಎಷ್ಟು ಪ್ರೋಟೀನ್ ಸಿಗುತ್ತೆ, 1 bottle ಪನೀರ್ ಸಬ್ಜಿ ಮಾಡಿಕೊಂಡ್ರೆ ಎಷ್ಟು ಪ್ರೋಟೀನ್ ಸಿಗುತ್ತೆ, 1 bottle ಏನಪ್ಪಾ ಅಂದರೆ ಕಾಳಿನ ಸಾರು ಅಲಸಂದಿ ಕಾಳಿನ ಸಾರು ಮತ್ತು ಕಡಲೆಬೇಳೆ ಸಾರು ಮಾಡಿದ್ರೆ ಎಷ್ಟು ಪ್ರೋಟೀನ್ ಸಿಗುತ್ತೆ. ಸೊ ಅದನ್ನು ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ವೇಟ್ ನೋಡಿ, ನಿಮ್ಮ ವೇಟ್ ನೋಡಿಕೊಂಡು ನೀವು ಎಷ್ಟು ತಿಂತಿದ್ದೀರಾ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಡೇ ಬೈ ಡೇ, ವೀಕ್ ಬೈ ವೀಕ್, ವಾರಕ್ಕೆ ಹೀಗೆ ವಾರಕ್ಕೆ ತಿಂಗಳಿಗೆ ಸ್ವಲ್ಪ ನಿಧಾನ ಹೆಚ್ಚು ಮಾಡ್ತಾ ಹೋಗಿ ಪ್ರೋಟೀನನ್ನು. ನೀವೀಗ 0.8 gram ಪರ್ ಕಿಲೋ ಬಾಡಿ ವೇಟ್ ಪರ್ ಡೇ ಸೇವನೆ ಮಾಡ್ತಿದ್ರೆ ನಿಧಾನವಾಗಿಸ್ಕೋ, ನೀವು 1 ವಾರದ ನಂತರ 0.9 ಮಾಡಿ, ಇನ್ನೊಂದು ವಾರದ ನಂತರ 1 gram ಮಾಡಿ ಪರ್ ಕಿಲೋ ಬಾಡಿ ವೇಟ್. ಹೀಗೆ ನೀವು ಪ್ರೋಟೀನ್ ಹೆಚ್ಚು ಮಾಡಿ ಅದನ್ನು ನೀವು ನಿಧಾನವಾಗಿ ಸೇವನೆ ಹೆಚ್ಚು ಮಾಡ್ತಾ ಅದನ್ನು ನೀವು 1 gram ತಂದ್ಕೊಳ್ಳಿ. ಆ್ಯಕ್ಚುಲಿ WHO ಏನು ಹೇಳ್ತಾರಪ್ಪ ಅಂತಂದರೆ, ನೀವು 3 ತಿಂಗಳಲ್ಲಿ 3 kilo ವೇಟ್ ಏನಾದರೂ ಕಡಿಮೆ ಆಗಿತ್ತು ಅಂತಂದರೆ, 3 ತಿಂಗಳಲ್ಲಿ 3 kilo ವೇಟ್ ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ, ನಿಮ್ಮ ಪ್ರೋಟೀನ್ ಕಡಿಮೆ ಸೇವನೆ ಮಾಡ್ತಿದ್ದೀರಾ, ನಿಮ್ಮ ಶರೀರದಲ್ಲಿ ಏನೋ ರೋಗ ಇದೆ, ನಿಮ್ಮ ಲಿವರಲ್ಲಿ ರೋಗ ಇದೆ, ನಿಮಗೆ ಶುಗರ್ ಇರಬಹುದು, ಥೈರಾಯ್ಡ್ ರೋಗ ಇರಬಹುದು, ಇದನ್ನು ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ. ಸೊ ಇಂಥ ಸಮಯದಲ್ಲಿ ಯಾವುದೇ ಅಥವಾ ಕೆಲವೊಂದು ಸರಿ ಕೆಲವೊಬ್ಬರು ನ್ಯೂಮೋನಿಯಾ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಸೊ ಆಸ್ಪತ್ರೆಗೆ ಭರ್ತಿ ಆಗ್ತಾ ವೃದ್ಧರು, ಅಂಥ ಟೈಮಲ್ಲಿ ಪ್ರೋಟೀನ್ ಎಕ್ಸ್ಟ್ರಾ ಸೇವನೆ ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ಏನು ಮಾಡಬೇಕು ಅಂತಂತಂದರೆ, ಸ್ವಲ್ಪ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಪ್ರೋಟೀನನ್ನು ಸೇವನೆ ಮಾಡೋದು. ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಅಂತಂತಂದರೆ, ನೀವು ಊಟ ಆದ ನಂತರ ಪಪ್ಪಾಯ ಹಣ್ಣು ಸ್ವಲ್ಪ 1/2 cup ಅಥವಾ 1 small cup ತೊಗೊಂಡ್ರೂ ಪಪ್ಪಾಯ ಹಣ್ಣು ತೊಗೊಂಡ್ರೆ ಪ್ರೋಟೀನನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಸಸಾರಜನಕ ಇರತಕ್ಕಂತಹ ಇರುತ್ತೆ ನೋಡಿ ಆಹಾರ, ಅದನ್ನು ಪಚನೆ ಮಾಡ್ಕೊಳ್ಳೋದಕ್ಕೆ ಭಾಳ ಸಹಾಯ ಮಾಡುತ್ತೆ ಪಪ್ಪಾಯಿ, ಬೆಸ್ಟ್ ಪ್ರೋಟೀನ್ ಡೈಜೆಸ್ಟಿಂಗ್. ಕೆಲವೊಬ್ಬರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ, ಅದಕ್ಕೆ ಜೊತೆಗೆ ಊಟ ಆದ ನಂತರ ಸ್ವಲ್ಪ ಪಪ್ಪಾಯಿ ಹಣ್ಣು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಈ ಪೋಷಕ ತತ್ವ ಇರತಕ್ಕಂಥ ಆಹಾರ ಸೇವನೆ ಮಾಡಿದಾಗ ಮಾವಸ್ ಕಣ್ಗಳು ವೀಕ್ ಆಗೋದಿಲ್ಲ. ಅದಕ್ಕೆ ನೀವು ವೀಕ್ ಆಗಿದ್ದೀರೋ ಇಲ್ಲ ಅಂತಕ್ಕಂಥದ್ದನ್ನು ಹೆಂಗೆ ಪತ್ತೆ ಹಚ್ಚಬೇಕು ಅಂತಂತಂದರೆ, ಆ ವೃದ್ಧರ ಒಂದು ಈ ಕಾಲಿನ ಮಾಂಸದ ಪಿಂಡ ಇರುತ್ತೆ ನೋಡಿ, ಸರಳ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಇಂಗ್ಲೀಷಲ್ಲಿ ಕಾಫ್ ಮಸಲ್ ಸರ್ಕಂಫರೆನ್ಸ್ ಅಂತ ಹೇಳ್ತಾರೆ. ಕಾಫ್ ಮಸಲ್ ಸರ್ಕಂಫರೆನ್ಸ್ ಅಂತಂತಂದರೆ ಅದನ್ನು 30 centimeter ಕಡಿಮೆ ಇತ್ತು ಅಂತಂತಂದರೆ ಅದನ್ನು ಗೈಡ್ ಮಾಡ್ತಾರೆ, ಯಾರೋ ಡಾಕ್ಟ್ರು ಗೈಡ್ ಮಾಡ್ತಾರೆ, ನಿಮ್ಮಲ್ಲಿ ನಿಮ್ಮ ಫ್ಯಾಮಿಲಿ ಫಿಷನ್ ಗೈಡ್ ಮಾಡ್ತಾರೆ. 30 centimeter ಕಡಿಮೆ ಇತ್ತು ಅಂತ ತಿಳ್ಕೊಳ್ಳಿ, ನೀವು ಪೋಷಕ ತತ್ವಗಳನ್ನು ಸರಿಯಾಗಿ ಸೇವನೆ ಮಾಡ್ತಾ ಇಲ್ಲ, ಬೀಳ್ತೀರಾ, ನಿಮ್ಮದು ಮಾವಸ್ ಕಣ್ಣುಗಳು ವೀಕ್ ಆಗ್ತಿದೆ, ನಿಮ್ಮ ಬೋನ್ ವೀಕ್ ಆಗ್ತಿದೆ, ಮಾವಸ್ ಕಣ್ಣುಗಳು ವೀಕ್ ಆಯಿತು ಅಂತಂದರೆ ಬೋನ್ ವೀಕ್ ಆಗ್ತದೆ. ಸೊ ಇದು ಮೊಬಿಲಿಟಿ ಆಯಿತು. ಹಾಗೆಯೇ ಕೇಳುವ ಶಕ್ತಿ ಮತ್ತು ದೃಷ್ಟಿಯ ಶಕ್ತಿ, ಇದು ಎರಡೂ ಇಂಪಾರ್ಟೆಂಟ್. ಏನಾಗ್ತದಪ್ಪ ಅಂತಂದರೆ ವೃದ್ಧರಿಗೆ ಕೇಳುವ ಶಕ್ತಿ ಕಡಿಮೆ ಆಗುತ್ತೆ, ಅದನ್ನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಕೇಳುವ ಶಕ್ತಿ ಸರಿಯಾಗಿದೆಯೋ ಇಲ್ಲೋ ಅಂತ ಐಡೆಂಟಿಫೈ ಮಾಡಿದರೆ ವೃದ್ಧರಿಗೆ ಒಂದು ದೊಡ್ಡ ಒಂದು ಸಹಾಯ ಮಾಡ್ದಂಗೆ. ನೀವು ಮನೆಯವರು ಹಾಗೆ ಬಿಟ್ಬಿಟ್ರೆ, ಏನು ವೃದ್ಧ ಕೇಳೋದಿಲ್ಲ ಏನಿಲ್ಲಪ್ಪ ಹಾಗೆ ಬಿಟ್ಬಿಟ್ರೆ ಅವ್ನು ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ, ದುಃಖಿ ಆಗ್ತಾನೆ, ಎಂಗ್ಸೈಟಿ ಹೆಚ್ಚಾಗುತ್ತೆ, ಅವನಿಗೆ ಪ್ರತಿಯೊಬ್ಬರ ಜೊತೆ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ತಾನೆ, ಸಮಾಜದಲ್ಲಿ ಮಿಕ್ಸ್ ಆಗೋದಿಲ್ಲ, ನಿದ್ದೆ ಸರಿಯಾಗಿ ಆಗೋದಿಲ್ಲ, ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬ್ರೈನ್ ಎಲ್ಲ ಅದನ್ನು ಬ್ರೈನ್ ಕೂಡ ಅದು ಸಾಮರ್ಥ್ಯನ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ಅದನ್ನು ಪರೀಕ್ಷೆ ಹೆಂಗೆ ಮಾಡಬೇಕು, ವೃದ್ಧನ ಕೇಳುವ ಶಕ್ತಿ ಕಡಿಮೆ ಇದೆ ಅಂಥೇಳಿ ಪರೀಕ್ಷೆ ಹೇಗೆ ಮಾಡಬೇಕು? ಆ ಪರೀಕ್ಷೆ ಏನಪ್ಪ ಅಂತಂದರೆ ಮನೆಯವ್ರು ಏನು ಮಾಡಬೇಕು ಅಂತಂತಂದರೆ ವೃದ್ಧನಿಗೆ ಹೇಳಬೇಕು, ನೀವು ಕುರ್ಚಿ ಮೇಲೆ ಕೂತ್ಕೋ, ನಾನೀಗ ನಿನ್ನ ಬಲ ಕಿವಿ ಪರೀಕ್ಷೆ ಮಾಡ್ತಿದ್ದೀನಿ ಕೇಳುವ ಶಕ್ತಿನ, ಎಡಗಿವಿ ಮುಚ್ಚಿಸ್ಬೇಕು, ಬಲಗಿವಿಯ 1 ತೋಳಿನ ಒಂದು ಏನಪ್ಪ ಅಂತಂದ್ರೆ ಡಿಸ್ಟೆನ್ಸಲ್ಲಿ, ಆ ಕಿವಿಯಿಂದ 1 ತೋಳು ಮುಂದೆ ಒಂದು ಆ ತೋಳಿನ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೀವು ವಿಸ್ಪರ್ ಮಾಡಬೇಕು, ಸುಮಾರು 4 ಶಬ್ದಗಳನ್ನು ವಿಸ್ಪರ್ ಮಾಡಿ. 4 ಶಬ್ದಗಳನ್ನು ವಿಸ್ಪರ್ ಮಾಡಿದರೆ ಅವ್ರು ಹೇಳೋಂಗಿರಬೇಕು. 4 ಶಬ್ದಗಳನ್ನು ವಿಸ್ಪರ್ ಮಾಡಿದ್ರೆ ಅರ್ಥ ಏನಪ್ಪ ಅಂತಂದರೆ 35 decibel ಪವರ್ ಇರತಕ್ಕಂತಹ ಶಬ್ದಗಳನ್ನು ನೀವು ಕೇಳ್ತಿದ್ದೀರಾ. ಆ ವಿಸ್ಪರ್ ಮಾಡಿರುವಂತಹ ಶಬ್ದಗಳನ್ನು ನೀವು ಕೇಳದಿದ್ದರೆ ಸೀದಾ ಅವನು ENT ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವನಿಗೆ ಕೇಳುವ ಶಕ್ತಿಯನ್ನು ಟೆಸ್ಟ್ ಮಾಡಿಸ್ಬೇಕು, ಆಡಿಯೋಮೆಟ್ರಿ ಮಾಡಿಸ್ಬೇಕು. ಹಾಗೆಯೇ ಬೇರೆ ಕಿವಿ ಪರೀಕ್ಷೆ ಮಾಡಿಸ್ಬೇಕು, ಬೇರೆ ಕಿವಿ ಪರೀಕ್ಷೆ ಮಾಡುವಾಗ ಇನ್ನೊಂದು ಕಿವಿ ಮುಚ್ಚಬೇಕು. ಸೊ ವಿಸ್ಪರ್ ಮಾಡೋ 4 ಶಬ್ದಗಳನ್ನು ವಿಸ್ಪರ್ ಮಾಡಬೇಕು, ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿದರೆ ಕಿವಿ ಸರಿ ಇದೆ ಅಂತ ಅರ್ಥ. ಸೊ ಹೀಗೆ ಶ್ರವಣ ಶಕ್ತಿಯನ್ನು ಕೂಡ
1: ಪರೀಕ್ಷೆ,
2: ನೀವು ಪರೀಕ್ಷೆ ಮಾಡುವಂತಹ ಒಂದು ಒಂದು ಇದು ವಿಧಿ ವಿಧಾನ. ಯಾವುದೇ ಕಾರಣದಿಂದ ಕಿವಿಯಲ್ಲಿ ಆವಾಜ್ ಆಗ್ತಿತ್ತು ಅಂತಂತಂದ್ರೆ, ಕಿವಿ ಸೋರ್ತಿತ್ತು ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಅದನ್ನ ಆರೈಕೆ ಮಾಡಿಸ್ಬೇಕು. ಸೊ ಹೀಗೆ ದೃಷ್ಟಿಯ ಒಂದು ಶಕ್ತಿನ ಹೇಗೆ ನಾವು ಅಳತೆ ಮಾಡಬೇಕು ಅಥವಾ ಪತ್ತೆ ಹಚ್ಚಬೇಕು ಅಂತಂತಂದ್ರೆ, ಒಂದು ಸಮೀಪ ದೃಷ್ಟಿದೋಷ, ಇನ್ನೊಂದು ದೂರ ದೃಷ್ಟಿದೋಷ. ಮತ್ತು ವೃದ್ಧರಿಗೆ ಗ್ಲಾಕೋಮ ಆಗುತ್ತೆ, ಮತ್ತು ಡಯಾಬಿಟಿಸ್ ರೆಟಿನೋಪತಿ ಆಗುತ್ತೆ, ಮತ್ತು ಮ್ಯಾಕ್ಯುಲರ್ ಡಿಜನರೇಷನ್ ಆಗುತ್ತೆ, ಏನೇನೋ ಆಗಿ ದೃಷ್ಟಿದೋಷ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂತಂದರೆ, ವೃದ್ಧರಿಗೆ ಅದೊಂದು ಪರೀಕ್ಷೆ ಮಾಡಿಸ್ಲೇಬೇಕು. ಐ ಸರ್ಜನ್ ಹತ್ರ ಕರ್ಕೊಂಡು ಹೋಗಿ ಅಥವಾ ಎಲ್ಲ ಐ ಟೆಸ್ಟ್ ಮಾಡ್ತಾರೆ, ನಂಬರ್ ತೋರಿಸ್ ನೋಡ್ತಾರೋ, ಅದನ್ನು ವೃದ್ಧರ ದೃಷ್ಟಿನಲ್ಲಿ ಎಷ್ಟು ಶಕ್ತಿ ಇದೆ, ದೂರದೃಷ್ಟಿ ಸಮೀಪ ದೃಷ್ಟಿ ಎಷ್ಟಿದೆ ಅಂತ ಅಳತೆ ಮಾಡಿಬಿಟ್ಟು ಅದನ್ನು ಪರಿಹಾರ ಮಾಡಬೇಕು. ಮತ್ತು ಕ್ಯಾಟ್ರಾಕ್ಟ್ ಏನಿದ್ರು ಇದ್ದಪ್ಪ ಅಂತಂದರೆ ಅವರಿಗೆ ಸರಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಅದನ್ನು ಪರಿಹಾರ ಮಾಡಬೇಕು. ಸೊ ಈ ರೀತಿಯಾಗಿ ಕೇಳುವ ಶಕ್ತಿ, ದೃಷ್ಟಿಯ ಶಕ್ತಿ, ಮತ್ತು ಪೋಷಕ ತತ್ವಗಳನ್ನು ಅದು ಸರಿಯಾಗಿ ಅಳತೆ ಮಾಡುವಂತಹ ಶಕ್ತಿ, ನ್ಯೂಟ್ರಿಷನ್, ಮೊಬಿಲಿಟಿ, ಮತ್ತು ಕಾಗ್ನಿಟಿವ್ ಪವರ್, ಸ್ಮೃತಿಯ ಶಕ್ತಿಯನ್ನು ನೀವು ಅದನ್ನು ಸರಿಯಾಗಿ ಇದನ್ನು ಪರೀಕ್ಷೆ ಮಾಡಿ ಸರಿಯಾದ ಸಮಯದಲ್ಲಿ ಅವರಿಗೆ ವೈದ್ಯರ ಹತ್ರ ಪರಿಹಾರ ಮಾಡಿಕೊಂಡಾಗ ಮುಂದೆ ಆಗುವಂತಹ ಪರಿಸ್ಥಿತಿಗಳನ್ನು ನೀವು ನಿಲ್ಲಿಸ್ಬೋದು.
1: ಸರ್, ಇಷ್ಟೆಲ್ಲ ಮಾಹಿತಿ ನೀಡಿದರೆ ಈಗ ವೃದ್ಧರು ಮನೆಯಲ್ಲಿ ಎಲ್ಲರ ಜೊತೆ ಯಾವ ರೀತಿಯ ಅನ್ಯೋನ್ಯತೆಯಿಂದ ಇರಬೇಕಂತ ಹೇಳ್ತೀರಾ?
2: ಇದಕ್ಕಾಗಿ ನೋಡಿ, ಭಾಳ ವೆರಿ ವೆರಿ ಸಿಂಪಲ್ ಪಾಯಿಂಟ್ಸ್ ಏನು ಅಂತಂತಂದರೆ, ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ. ಅವಾಗ ಏನಾಗುತ್ತೆ, ಕನೆಕ್ಟೆಡ್ನೆಸ್ ಇರುತ್ತೆ. ಓ, ಮೊಮ್ಮಗನು ನಮ್ಮವರೇ, ಸೊಸೆಯಂದ್ರು ನಮ್ಮವರೇ, ಮಕ್ಕಳು ನಮ್ಮವರೇ, ಸೊಸೆಯವರು ನಮ್ಮವರೇ, ಮಾವನು ನಮ್ಮವನೇ. ಸೊ ಹೀಗೆ ನಮ್ಮವರಂತಕ್ಕಂಥ ಭಾವನೆ ಬರುತ್ತೆ. ಅವಾಗ ಏನು ಮಾಡಬೇಕು, ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಾಗ ಅದೊಂದು ಫೋಟೋ ಹಾಕಿ, ಫೋಟೋ, ದೊಡ್ಡ ಫೋಟೋ ಅದನ್ನು. ಆಮೇಲೆ ಕೆಲವೊಂದ್ಸರಿ ಇಂಥ ಪರಿಸ್ಥಿತಿ ಬರುತ್ತಪ್ಪ ಅಂತಂದ್ರೆ, ಮಕ್ಕಳು ಡೆಲ್ಲಿನಲ್ಲಿ, ತಂದೆ ತಾಯಿ ಬೆಂಗಳೂರಲ್ಲಿ, ಸೊಸೆ ಇನ್ನೊಂದರ ಈ ಜಾಗದಲ್ಲಿ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ, ಸೊ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಯಾವುದೋ ಒಂದು ಫೆಸ್ಟಿವಲ್ ಬರುತ್ತೆ. ಸೊ ಆ ಫೆಸ್ಟಿವಲಲ್ಲಿ ಮನೇಲಿ ಎಲ್ಲರೂ ಬಂದಾಗ ಒಂದು ದೊಡ್ಡ ಫೋಟೋ ಮಾಡಿಸಿ, ಅದನ್ನು ಫ್ರೇಮ್ ಹಾಕ್ಸಿಬಿಟ್ಟು, ಅದನ್ನು ಫೋಟೋ ಮಾಡಿಸ್ಬಿಟ್ಟು ಫ್ರೇಮ್ ಹಾಕಿ ಅದನ್ನು ಮನೆ ಗೋಡೆಯಲ್ಲಿ ಇಟ್ಟಾಗ ನೋಡಿಬಿಟ್ರೆ ಆ ಸ್ಮೃತಿಗಳು ಏನಪ್ಪ ಅಂತಂದರೆ ಸಿಹಿ ಸ್ಮೃತಿ ಆಗಿಬಿಡುತ್ತೆ. ಏನಾಗುತ್ತಪ್ಪ ಅಂತಂದರೆ, ವೃದ್ಧರ ಮಾನಸಿಕ ಸ್ಥಿತಿ ಬಹಳಷ್ಟು ಅಸ್ತವ್ಯಸ್ತ ಆದಾಗ ಅಂತಹ ಒಂದು ಒಂದು ಏನಪ್ಪ ಚಿತ್ರ ಇದ್ದಾಗ ಮನಸ್ಸು ಭಾಳ ಸಿಹಿಯಾಗುತ್ತೆ. ಆಮೇಲೆ ಮನೆಯಲ್ಲಿರುವಂತಹ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಕೌನ್ಸಿಲಿಂಗ್ ಮಾಡಬೇಕು, ಒಂದು ನಿರ್ಧಾರ ಮಾಡಬೇಕು. ಏನಪ್ಪ ಅಂತಂದರೆ, ಮನೆಯಲ್ಲಿ ಎಲ್ಲರಿಗೂ ಹೇಳಬೇಕು, ಮನೆಯಲ್ಲಿ ಇವತ್ತು 5 ಸಮಸ್ಯೆ ಇದೆ, 5 ಸಮಸ್ಯೆಯನ್ನು ಹೇಗೆ ಸಾಲ್ವ್ ಮಾಡಬೇಕು, ಎಲ್ಲರೂ ಕೂತ್ಕೊಳ್ಳಿ, ಸಣ್ಣವರು ದೊಡ್ಡವರು ಎಲ್ಲರೂ ಕೂತ್ಕೊಂಡು ಹಿಂಗೆ ಸಮಸ್ಯೆ ಇದೆ, ಹೆಂಗೆ ಸಾಲ್ವ್ ಮಾಡೋದು, ಅವ್ರದ್ದು ವಿಚಾರ ಕೇಳಿ, ನಿಮ್ಮದು ವಿಚಾರ ಹೇಳಿ, ಆಮೇಲೆ ಎಲ್ಲರೂ ಕೂಡ್ಕೊಂಡು ಏನು ವಿಚಾರ ಹೇಳ್ತಾರಲ್ಲ ಅದಕ್ಕೆ ಸಹಮತಿ ಕೊಡಬೇಕು. ಮತ್ತು ಸಣ್ಣವರು ದೊಡ್ಡವರ ಅನುಭವಕ್ಕೆ ರೆಸ್ಪೆಕ್ಟ್ ಇಡಬೇಕು. ಇದು ನನ್ನ ಅನುಭವದ ಮಾತಿದ್ದು, ಅಲ್ಲಿ ಹೋಗಬೇಡ ಅಂದರೆ ಅವ್ರು ಹೋಗೋದಿಲ್ಲ ಅಲ್ಲಿ ಅವರು. ಆಮೇಲೆ ಈಗ ಹಿಂಗೂ ಇದೆ, ಈಗೆಲ್ಲ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆಯಲ್ಲ, ಸಣ್ಣ ಮೊಮ್ಮಕ್ಕಳು ಕೂಡ ಎಲ್ಲ ಕಂಪ್ಯೂಟರ್ ಸೈನ್ಸ್ಲ ಆ್ಯಪ್ಸ್ ತಯಾರು ಮಾಡ್ತಾರೆ ಈಗ, ಅದಕ್ಕೆ ಅವರು ಏನಾದರೂ ಸಜೆಸ್ಟ್ ಮಾಡಿದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಮನೆಯಲ್ಲಿ ಬಹಳಷ್ಟು ಡಿಸಿಪ್ಲಿನ್ ಇಡಬಾರ್ದು, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಡಿಸಿಪ್ಲಿನ್ ಇಡಿ, ಪ್ರೀತಿಯಿಂದ ಹೇಳಿ. ಮತ್ತು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಬಹಳಷ್ಟು ಅಪ್ರಿಷಿಯೇಟ್ ಮಾಡಬಾರ್ದು, ಹಾಂ ನೀನು ಮಾಡಿದೆ ಥ್ಯಾಂಕ್ಸ್, ಮತ್ತು ಥ್ಯಾಂಕ್ಸ್ ಹೇಳುವಂತಹ ಒಂದು ಸಂಸ್ಕಾರ ಹಾಕ್ಕೊಳ್ಳಿ, ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ. ಓ, ನೀನು ನನಗೆ ಒಳ್ಳೆ ಕೆಲಸ ಮಾಡಿದೆ, ಭಾಳ ಥ್ಯಾಂಕ್ಸ್, ಪ್ರೀತಿ ಕೊಡಬೇಕು. ವಯಸ್ಸಾದ್ಮೇಲೆ ಪ್ರೀತಿ ಕೊಡೋದಲ್ಲ, 40 ವಯಸ್ಸಿದ್ದಾಗಲೇ ಪ್ರೀತಿ ಕೊಡೋದು, ಸ್ನೇಹ ಕೊಡೋದಂತ ಇರುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಸರಳ ಸಿಂಪಲ್ ಮೆಥಡ್ಸ್ ಇದೆ, ಮಾಡಿದಾಗ ಬಹಳಷ್ಟು ಮನೆಯಲ್ಲಿ ಅನೋನ್ಯತೆಯ ವಾತಾವರಣ ನಿರ್ಮಾಣ ಮಾಡ್ಬೋದು.
1: ಸರ್, ಕೋವಿಡ್ ಸಮಯದಲ್ಲಿ ವೃದ್ಧರ ಯಾವ ರೀತಿ ಸಮಸ್ಯೆಗೆ ಕಂಡುಕೊಂಡ್ರು?
2: ಬಹಳ ಪ್ರಾಬ್ಲಮ್ ಬಂತಿದ್ರು, ಯಾಕಂತಂದರೆ ಇದೊಂದು ಕೋವಿಡ್ ದೊಡ್ಡ ಸಮಸ್ಯೆ ಆಯಿತು. ಏನು ಸಮಸ್ಯೆಪ್ಪ ಅಂದರೆ, ವೃದ್ಧರಲ್ಲಿ ರೋಗ ಪ್ರತಿರೋಧ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವರ ಒಂದು ರೋಗ ಪ್ರತಿರೋಧ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಒಂದೇ ಆಧಾರ, ವ್ಯಾಕ್ಸಿನ್. ಅದಕ್ಕೆ ಯಾರು 3 ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರಲ್ಲ, ಅವರು ತಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ, ಬೇರೆಯವ್ರಿಗೆ ಪ್ರೊಟೆಕ್ಟ್ ಮಾಡ್ತಾರೆ. ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಿಲ್ಲ ಅವ್ರಿಗೆ ತಮಗೂ ಸಮಸ್ಯೆ, ಬೇರೆಯವ್ರಿಗೂ ಸಮಸ್ಯೆ ಮಾಡ್ತಾರೆ. ಅದಕ್ಕೆ ವ್ಯಾಕ್ಸಿನ್ ಒಂದು. ಎರಡನೇದ್ದು ಏನಪ್ಪ ಅಂತಂದರೆ, ತಮ್ಮ ಪೋಷಕ ತತ್ವ ಇರತಕ್ಕಂಥ ಆಹಾರ ಸೇವನೆ ಮಾಡೋದು, ಪ್ರೋಟೀನ್ ಇರಬೇಕು ಶರೀರದಲ್ಲಿ. ಈಗ ನೋಡಿ, ಕೆಲವೊಬ್ಬರು ಈಗ ಯೂಶ್ವಲಿ ಕೋವಿಡ್ ಟೈಮಲ್ಲಿ ನಿಮೋನಿಯಾ, ಮೆಜಾರಿಟಿ ನಿಮೋನಿಯಾ ಆಗಿಬಿಡುತ್ತಲ್ಲ, ನಿಮೋನಿಯಾದಿಂದ ರಿಕವರಿ ಆಗಿಬಿಡ್ತಾರೆ, ಬಟ್ ಪೋಷಕ ತತ್ವ ಇರತಕ್ಕಂಥ ಆಹಾರ ಸೇವನೆ ಮಾಡೋದಿಲ್ಲ. ಅದಕ್ಕೆ ಪ್ರೋಟೀನ್ ಸರಿಯಾಗಿರಬೇಕು ಬಾಡಿನಲ್ಲಿ. ಇದ್ರ ಬಗ್ಗೆ ಧ್ಯಾನ ಇರಲಿ. ಇದೇ ನಮಗೆ ಏನಪ್ಪಾ ಅಂತಂದ್ರೆ ರೋಗ ಪ್ರತಿರೋಧ ಶಕ್ತಿ ಹೆಚ್ಚು ಮಾಡ್ತಕ್ಕಂಥ ಇದೆ. ಇನ್ನೊಂದು ಅನೇಕರು ಈ ಕಾಡ ನಾನು ಕುಡಿಬೇಕು, ಆ ಕಾಡ ಕುಡಿಬೇಕು ಅವೆಲ್ಲ ಹೇಳ್ತಾರೆ. ಬಟ್ ಕೆಲವೊಂದು ಅವಶ್ಯಕತೆಗಿಂತಲೂ ಹೆಚ್ಚು ಕೆಲವರು ಕಾಡ ಕುಡಿಯೋದ್ರಿಂದ ಲಿವರ್ ಹಾಳಾಗ್ಬಿಡುತ್ತೆ. ಇದನ್ನು ಕೇಸ್ ನೋಡಿದ್ದೀವಿ ನಾವು. ಅದಕ್ಕೆ ಬಹಳಷ್ಟು ಬ್ಯಾಲೆನ್ಸಿಂದ ಎಷ್ಟು ತೊಗೊಳ್ಬೇಕು ಅಷ್ಟೇ ತೊಗೊಳ್ಬೇಕು. ಈಗ ಇದನ್ನು ಕೂಡ ಪ್ರೂವ್ ಆಗಿದೆ, ಎಷ್ಟು ಕಾಡ ಕುಡಿದ್ರೂ ಕೂಡ ನೀವು ಅದು ವೈರಸ್ ಅಟ್ಯಾಕ್ ಮಾಡೇ ಮಾಡುತ್ತೆ, ಸೇಫ್ಟಿ ಇಲ್ಲೇ ಇಲ್ಲ. ಮತ್ತು ಪ್ರಾಣಾಯಾಮ ಅನುಲೋಮ ವಿಲೋಮ ಇದನ್ನು ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ಸಣ್ಣ ಯಾವುದೇ ಸ್ವಲ್ಪ ಪ್ರಮಾಣದಲ್ಲಿ ಲಕ್ಷಣ ಬಂದರೂ ಕೂಡ ಇಮ್ಮಿಜಿಯೇಟ್ ಡಾಕ್ಟರ್ ತೋರಿಸೋದು. ಹಾಗೆಲ್ಲ ಒಂದು 5-6 ದಿನ ಆಯಿತು ಫೀವರ್ ಇದು, ಹಾಗೆ ಫೀವರ್ ಹೋಗ್ತಾ ಇದೆ, ಹಾಗೇನೆ ಲಕ್ಷಣ ಹಾಗೆ ಇದೆ, ಎಕ್ದಮ್ಸ್ ಎಮರ್ಜೆನ್ಸಿ ಒಂದ್ಸರಿ ಎಮರ್ಜೆನ್ಸಿ ಬಂತು ಅಂದ್ರೆ ಹೋಗೋದಲ್ಲ. ಮತ್ತು ವೃದ್ಧರಿಗೆ ಯಾವುದೇ ಲಕ್ಷಣ ಬರಲಿ, ಸಣ್ಣ ಪುಟ್ಟ ಲಕ್ಷಣ ಬರಲಿ, ಡಿಜಿನೆಸ್ ಆಗೋದು, ಇಂಬ್ಯಾಲೆನ್ಸ್ ಆಗೋದು, ಮತ್ತು ಟೂ ಮಚ್ ಗ್ಯಾಸ್ ಆಗೋದು, ಹೊಟ್ಟೆನಲ್ಲಿ ಗ್ಯಾಸ್ ಆಗೋದು, ಹೊಟ್ಟೆ ಉಬ್ಬರ ಬರೋದು, ಮತ್ತು ನಡೆದಾಡುವಾಗ ಎಕ್ದಮ್ ಅವ್ರಿಗೆ ಸಣ್ಣದಾಗಿ ಉಬ್ಬಸ ಬರೋದು, ಮತ್ತು ವೀಕ್ನೆಸ್ ಆಗೋದು, ಎದ್ದಾಗ ಹಾಸಿಗೆಯಿಂದ ಎದ್ದು ಕೂಡ ನಡೆದಾಡಿದ ಮೇಲೆ ಅವರಿಗೆ ಅಸಂತುಲಿತ ಅನುಭವ ಆಗೋದು. ಓಕೆ, ಸೊ ಆಮೇಲೆ ಚಕ್ರ ಬರೋದು, ತಲೆ ಚಕ್ರ ಬರೋದು, ಇವು ಬಹಳ ಕಾಮನ್. ಆಮೇಲೆ ಅಚಾನಕ್ಕಾಗಿ ಹಸಿವು ಕಡಿಮೆ ಆಗೋದು, ಆಮೇಲೆ ಸರಿಯಾಗಿ ಮೂತ್ರ ಮಾಡಲಾರದೆ ಇರೋದು. ಇಂಥ ಟೈಮಲ್ಲಿ ವೈದ್ಯರ ಸಲಹೆ ತಗೊಂಡು ಅವರಿಗೆ ಸರಿಯಾದ ಸಮಯಕ್ಕೆ ಆರೈಕೆ ಮಾಡಿ ಅವ್ರು ಉಪಚಾರ ಮಾಡಬೇಕು.
1: ಸರ್, ಈ ವೃದ್ಧರ ಮನಸ್ಸು ಶಾಂತಿ ಮತ್ತು ನೆಮ್ಮದಿಯಿಂದ ಇರಬೇಕಂದ್ರೆ ಅವರು ಯಾವ ವಿಧಿವಿಧಾನ ಮಾಡಬೇಕಂತ ಹೇಳ್ತಾರೆ?
2: ಒಂದು, ಭಗವಂತ ಮೇಲೆ ವಿಶ್ವಾಸ. ಅದು ವಿಶ್ವಾಸ ಯಾವಾಗ ಬರುತ್ತೆ ಅಂತಂತಂದರೆ ಆಂತರಿಕ ಸಾಧನೆಯಿಂದ. ಆಂತರಿಕ ಸಾಧನೆ ಏನು ಅಂತಂದರೆ, ನಾನು ಈ ಜಗತ್ತಿಗೆ ಯಾಕೆ ಬಂದಿದ್ದೀನಿ, ನನ್ನ ಜೀವನದ ಲಕ್ಷ್ಯ ಏನು, ನಾನು ಯಾರಿಗೋಸ್ಕರ ಬದುಕಬೇಕು. ವೃದ್ಧರು ಅಂತಂದರೆ ಏನಪ್ಪ ಅಂತಂತಂದರೆ ನೆರಳು ನೀಡುವಂತಹ ಮತ್ತು ಹಣ್ಣು ಕೊಡುವಂತಹ ವೃಕ್ಷ ಇದ್ದಂಗೆ. ಅವನ ಆಶೀರ್ವಾದದ ಬಲದಿಂದ ಅನೇಕರು ನಡೀತಾರೆ. ಆ ಒಂದು ಯೋಗ್ಯತೆ ಗಳಿಸ್ಬೇಕು ಅಂತಂತಂದರೆ ಆಧ್ಯಾತ್ಮಿಕ ಶಕ್ತಿ ಬೇಕು. ಅದಕ್ಕೆ ಆಧ್ಯಾತ್ಮಿಕತೆಯ ಶಕ್ತಿಯನ್ನು ತನ್ನ ಆಂತರಿಕ ಶಕ್ತಿಯಿಂದ ಅದನ್ನು ಗುರುತಿಸಿಕೊಂಡು ಪರಮಾತ್ಮನ ಮೇಲೆ ನಿಷ್ಠೆ ಇಟ್ಕೊಂಡು ಅವನನ್ನು ನೆನಪು ಮಾಡ್ಕೊಳ್ತಕ್ಕಂಥ ವಿಧಿನೇ ಸಹಜ ರಾಜಯೋಗ. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು 1.5 ಲಕ್ಷ ಹಿರಿಯ ನಾಗರಿಕರು ಪ್ರತಿದಿನ ರಾಜಯೋಗದ ಅಭ್ಯಾಸ ಮಾಡ್ತಿದ್ದಾರೆ. ಅವರ ವಿಶೇಷತೆ ಏನು ಅಂತಂತಂದರೆ ಮೃತ್ಯುವಿನ ಭಯದಿಂದ ದೂರ. ಈವನ್ ಶಿವಯೋಗ ಅಭ್ಯಾಸ ಮಾಡ್ತಕ್ಕಂತಹ ನಮ್ಮ ಅನೇಕ ಕರ್ನಾಟಕದಲ್ಲಿ ಶಿವಯೋಗಿಗಳನ್ನು ಸಾಕಷ್ಟು ಇದ್ದಾರೆ. ಶಿವಯೋಗ ಆಗಲಿ ರಾಜಯೋಗ ಆಗಲಿ ಈಶ್ವರನ ಮೇಲೆ ಶ್ರದ್ಧೆ ನಿಷ್ಠೆ ಇಟ್ಟು ಮಾಡುವ ಧ್ಯಾನದಿಂದ ಆ ಒಂದು ಮೃತ್ಯುವಿನ ಭಯದಿಂದ ದೂರ ಆಗಿಬಿಡ್ತಾರೆ. ಆ ದೂರ ಆಯಿತು ಅಂತಂತಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮತ್ತು ಅನೇಕ ಇಚ್ಛೆಗಳು ಆತಂಕ ಕಡಿಮೆ ಆಗುತ್ತೆ. ಅದಕ್ಕೆ ಈ ಧ್ಯಾನ ಪದ್ಧತಿಯನ್ನು ನಿಶುಲ್ಕವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇವತ್ತು ನೀಡುತ್ತಿದೆ. ಅದು ಹಿರಿಯ ನಾಗರಿಕರು ಸಮಯ ತಗೊಂಡು ಅಲ್ಲಿ ಭೇಟಿ ಮಾಡಿ ತಮ್ಮ ಜೀವನದಲ್ಲಿ ಸಹಜ ರಾಜಯೋಗದ ಶಕ್ತಿಯನ್ನು ಅನುಭವ ಮಾಡ್ಕೋಬೇಕು.
1: ಸರ್, ನಮ್ಮ ಈ ಕೇಳಿ ವೇಣುಧ್ವನಿ ರೇಡಿಯೋ ಮುಖಾಂತರ ಹಿರಿಯರಿಗೆ ಮತ್ತು ಕಿರಿಯರಿಗೆ ಯಾವ ಒಂದು ಸಂದೇಶ ಕೊಡ ಬಯಸ್ತೀರಾ?
2: ಈಗ ಪ್ರತಿಯೊಬ್ಬರು ಏನಪ್ಪ ಅಂತಂತಂದರೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅವರ ಜೀವನ ಸ್ವಸ್ಥ ಆಗುವ ಹಾಗೆ ಒಂದು ವಿಶೇಷವಾದ ಯೋಜನೆಯನ್ನು ಕೇಳಿ ಸೊಸೈಟಿನವರು ಮಾಡಬೇಕು. ವೇಣುಧ್ವನಿ ಮಾಡ್ತಿದೆ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದಪ್ಪ ಅಂತಂದರೆ ಇಲ್ಲಿ ಒಂದು ಜೀರಿಯಾಟ್ರಿಕ್ ಕ್ಲಿನಿಕ್ ಓಪನ್ ಮಾಡಬೇಕು. ಸೊ ಪ್ರತಿದಿನ ಜೀರಿಯಾಟ್ರಿಕ್ ಕ್ಲಿನಿಕ್ ಓಪನ್ ಮಾಡಿ ಒಂದು ಅದನ್ನು ಇಷ್ಟೇ ನಾವು ಇಡೀ ದಿನ ಇಷ್ಟೇ ನಾವು ರೋಗಿಗಳನ್ನು ನೋಡಬೇಕು. ಸೊ ಈ ರೀತಿ ಅದನ್ನು ರೋಗಿಗಳ ಒಂದು ಸೇವೆ ಶುರು ಮಾಡಿದಾಗ ಅದು ಸಾಮಂಜಸ್ಯ ಸೇವೆ ಆಗುತ್ತೆ. ಸೊ ಈಗ ಬರುವ ಜನಸಂಖ್ಯೆ ವೃದ್ಧರದೇ, ಅವರನ್ನ ಸರಿಯಾಗಿ ಸಂಭಾಳಿಸೋದು ನಮ್ಮ ಅದು ನಮ್ಮ ಒಂದು ಗುರಿ ಆಗಬೇಕು. ಬೇಡ ಅಂತಂದ್ರೂ ಸರ್ಕಾರ ಕೊಡುತ್ತೆ ನಿಮ್ಮ ಸೇವೆ, ಅದು ಮಾಡಲೇಬೇಕಾಗುತ್ತೆ. ಅದಕ್ಕೆ ಅವ್ರು ಹೇಳೋ ಮೊದಲೇ ನಾವು ಅದನ್ನು ಪ್ಲ್ಯಾನ್ ಮಾಡಿ ಒಳ್ಳೆ ಟೀಮ್ ವರ್ಕ್ ಅದನ್ನು ತಯಾರು ಮಾಡಿ ಫಿಸಿಯೋಥೆರಪಿಸ್ಟು, ಫಿಸಿಕಲ್ ಮೆಡಿಸಿನ್ ರಿಹಾಬಿಲಿಟೇಷನ್ನವರು, ಡಯಟೀಷಿಯನ್ನು, ನ್ಯೂಟ್ರಿಷನಿಸ್ಟು, ಆಮೇಲೆ ಜೀರಿಯಾಟ್ರಿಷಿಯನ್ನು, ಫಿಸಿಷಿಯನ್ನು ಎಲ್ಲ ಟೀಮ್ ಮಾಡಿಬಿಟ್ಟು ಅವರಿಗೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥದ್ದು ಒಂದು ಪ್ರೋಗ್ರಾಮ್ ಮಾಡ್ತಾ ಸಣ್ಣ ಸಣ್ಣ ವಿಷಯಗಳು ಹೇಳ್ತಾ ಹೋಗಬೇಕು. ನಿಮ್ಮ ಜೀವನದಲ್ಲಿ ಮೊದಲು ಆಧ್ಯಾತ್ಮಿಕ ಶಕ್ತಿಯನ್ನು ಗಳಿಸ್ಕೊಳ್ಳಿ. ಆಧ್ಯಾತ್ಮಿಕ ಶಕ್ತಿಯೇ ದೊಡ್ಡ ಶಕ್ತಿ. ಸೊ ಆಧ್ಯಾತ್ಮಿಕ ಶಕ್ತಿಯ ಅನುಭೂತಿಯಿಂದನೇ ನಿಮ್ಮ ಶರೀರದಲ್ಲಿ ಆಗ್ತಕ್ಕಂತಹ ಪರಿವರ್ತನೆಯನ್ನು ನೀವು ಸಹಜವಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಮತ್ತು ಅದರ ಪ್ರಕಾರ ನಡೀಲಿಕ್ಕೂ ಆಗ್ತದೆ, ನಿಮ್ಮ ಜೀವನ ಒಂದು ಸಫಲತೆಯ ಮೂಲಕ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶಾಂತಿಯ ಶಕ್ತಿಯನ್ನು ನೀವು ಹೆಚ್ಚು ಮಾಡ್ಕೊಳ್ಬೇಕು ಅಂತಂದರೆ, ಮನಸ್ಸನ್ನು ಸದಾ ಒಂದು ಸಂತುಲನತೆಯನ್ನು ಇಟ್ಕೊಳ್ಬೇಕು ಅಂತಂದರೆ ಆಧ್ಯಾತ್ಮಿಕ ಶಕ್ತಿ ಬಹಳ ಅವಶ್ಯಕ ಇದೆ.
1: ಸರ್, ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ, ವೃದ್ಧರ ಸಮಗ್ರ ಹರೈಕೆ ಇದರೆಲ್ಲ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿದ್ರಿ, ಧನ್ಯವಾದಗಳು.
2: ನಿಮಗೂ ಕೂಡ ಬಹಳಷ್ಟು ಧನ್ಯವಾದಗಳು. ನಮಗೆ ಇದೊಂದು ಅಪರ್ಚುನಿಟಿ ಕೊಟ್ಟು, ನಮ್ಮನ್ನು ಮೌಂಟ್ ಅಬುದನ್ನು ಕರೆಸ್ಕೊಂಡು ಈ ಒಂದು ಸಂದರ್ಭ ಕೊಟ್ಟಿದ್ದಕ್ಕಾಗಿ ವೇಣುಧ್ವನಿಯ ಎಲ್ಲ ಸಿಬ್ಬಂದಿಗೂ ಕೂಡ ಮತ್ತು ನಮ್ಮ ಮ್ಯಾನೇಜಿಂಗ್ ಕಮಿಟಿ ಕೆಎಲ್ಎ ಸೊಸೈಟಿ ಅವರು ಕೂಡ ಬಹಳಷ್ಟು ಥ್ಯಾಂಕ್ಸ್ ಹೇಳ್ತೇನೆ. ಧನ್ಯವಾದಗಳು.
0: ಇದುವರೆಗೂ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಮುಖ್ಯಾಲಯ ಮೌಂಟ್ ಅಬುನಲ್ಲಿರುವ ಗ್ಲೋಬಲ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಈಶ್ವರೀಯ ಸೇವೆಗಾಗಿ ಜೀವನ ಸಮರ್ಪಣೆ ಮಾಡಿರುವಂತಹ ಮೂಲತಃ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಡಾಕ್ಟರ್ ಮಹೇಶ್ ಹೇಮಾದ್ರಿಯವರು ವೃದ್ಧರ ಸಮಗ್ರ ಆರೈಕೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
3: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 पेक्षा अधिक मुलांना या योजनेचा लाभ मिळालाय. याची पात्रता वय वर्ष 3 वर्षाखालील मुले, गंभीर ते अतिगंभीर श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग, OBD नंबर 16 येते. आजच नोंदणी करा, मोफत तपासणीची संधी मिळवा.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮವಿದು ಕೃಷಿ ಮಿತ್ರ. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ KLE ಲಿಂಗರಾಜ್ ಮಹಾವಿದ್ಯಾಲಯದ ಆವರಣದಲ್ಲಿರುವಂತಹ KLE ಸಂಸ್ಥೆಯ ಕೃಷಿ ತರಬೇತಿ ಮತ್ತು ಸಂಶೋಧನಾ ಮಹಾವಿದ್ಯಾಲಯದ ನರ್ಸರಿ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಷ್ಮಾ ಪಾಟೀಲ್ ಅವರು ಸಂಸ್ಥೆಯ ಉಗಮ, ಉದ್ದೇಶ ಹಾಗೆಯೇ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು KLE ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆ ಯಾವಾಗಿನಿಂದ ಆರಂಭ ಆಯಿತು?
1: ನಮ್ಮ KLE ಸಂಸ್ಥೆಯು ವೈದ್ಯಕೀಯ, ಕಾನೂನು, ಆಡಳಿತ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು, ಕೃಷಿ ಕ್ಷೇತ್ರದಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣವನ್ನು ನೀಡಿ ಕೃಷಿಯಲ್ಲಿನ ಹೊಸ ಹೊಸ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸುವ ಉದ್ದೇಶದಿಂದ KLE ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು 1999 KLE ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಪ್ರಾರಂಭಿಸಿದರು.
0: ಅಂದರೆ 1999 ರೈತರಿಗಾಗಿ, ಅವರ ಏಳಿಗೆಗಾಗಿ ಸ್ಥಾಪನೆಯಾದಂತಹ ಸಂಸ್ಥೆಯೇ ಇದು ಅಂತ ಹೇಳ್ತಾರೆ. ಹಾಗಿದ್ರೆ ಮೇಡಮ್, ಇದರ ಮುಖ್ಯ ಉದ್ದೇಶ ಏನು? ಯಾವ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು?
1: ಇದರ ಉದ್ದೇಶ ಏನಂದರೆ, ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ಅಂದರೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ಕೋರ್ಸ್ ಪ್ರಾರಂಭಿಸಿ 2 ವರ್ಷದ ಕೃಷಿ ಶಿಕ್ಷಣವನ್ನು ನೀಡುತ್ತಾ ನಮ್ಮಲ್ಲಿ ಕೃಷಿಯಲ್ಲಿ ಹೊಸ ಹೊಸ ಸಂಶೋಧನೆಗಳು, ತಂತ್ರಜ್ಞಾನಗಳು ಏನಿರುತ್ತೆ ಅದನ್ನೆಲ್ಲ ರೈತರಿಗೆ ಪರಿಚಯಿಸಬೇಕು, ಅವರು ಅದನ್ನು ಅಳವಡಿಸ್ಕೋಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಅವರ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋ ಸಲುವಾಗಿ ಈ ಕೃಷಿ ಶಿಕ್ಷಣವನ್ನು ನಮ್ಮ ಸಂಸ್ಥೆಯ ಮುಖಾಂತರ ಪ್ರಾರಂಭ ಮಾಡಿದ್ದಾರೆ ಮೇಡಮ್.
0: ಅಂದರೆ 2 ವರ್ಷದ ಡಿಪ್ಲೊಮಾ ಕೋರ್ಸ್ ಇದ್ದು, ಹಾಗಿದ್ರೆ SLC ಪಾಸ್ ಆದ ಎಲ್ಲ ಮಕ್ಕಳು ಇದಕ್ಕೆ ಜಾಯ್ನ್ ಆಗಬಹುದು?
1: 10ನೇ ತರಗತಿ ಪಾಸ್ ಆದ ವಿದ್ಯಾರ್ಥಿಗಳು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ಕೋರ್ಸ್ ಅನ್ನ ಮಾಡಬೇಕಾಗತ್ತೆ ಮ್ಯಾಮ್.
0: ಇವಾಗ ನೀವು ಹೇಳ್ತಾ ಇದ್ದೀರಾ ಈ ಡಿಪ್ಲೊಮಾ 2 ವರ್ಷದ ಕೋರ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ, ಹಾಗಿದ್ರೆ ಇದು ಎಲ್ಲಿ ಬರುತ್ತೆ?
1: ಇದು ಡಿಪ್ಲೊಮಾ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ತರಗತಿಗಳು KLE ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ನೇಸರ್ಗಿ ಹತ್ರ ಇದೆ, ಅಲ್ಲಿ ತರಗತಿಗಳು ನಡೆಯುತ್ತೆ ಮ್ಯಾಮ್. 2 ವರ್ಷದ ತರಗತಿ ಇದರ ನರ್ಸರಿ ಅಂದರೆ ಕೈತೋಟ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಬೆಳಗಾಂ ಇಲ್ಲಿದೆ ಮ್ಯಾಮ್ ನರ್ಸರಿ. ನಮ್ಮಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಅದು ಅಲ್ಲಿ ಕ್ಲಾಸಸ್ ಮಾಡಿ ಪ್ರಾಕ್ಟಿಕಲ್ಸಿಗಂತ ನಮ್ಮಲ್ಲಿ ಬರ್ತಾರೆ. ಇಲ್ಲಿ ಕೆಲವೊಂದಷ್ಟು ದಿನ ಪ್ರಾಕ್ಟಿಕಲ್ಸ್ ಅದು ಮಾಡೋದು ಮತ್ತು 4 ಥರ ಚಟುವಟಿಕೆಗಳು ನಮ್ಮ ನರ್ಸರಿಲಿ ನಡೆಯುತ್ತೆ ಮ್ಯಾಮ್.
0: ಅಂದರೆ ಈ ಸಂಸ್ಥೆದೇ ಆದಂತಹ ಒಂದು ನರ್ಸರಿ ಇದೆ ಅಂತ ಹೇಳಿದ್ರಿ, ಹಾಗಿದ್ರೆ ಆ ನರ್ಸರಿಯ ಕಾರ್ಯಚಟುವಟಿಕೆಗಳು ಏನೇನಿದೆ?
1: ಹಾಂ, ನಮ್ಮಲ್ಲಿ 4 ಪ್ರಮುಖ ಚಟುವಟಿಕೆಗಳನ್ನು ಕೈಗೊಳ್ತೇವೆ ಮ್ಯಾಮ್ ನಮ್ಮ ನರ್ಸರಿಯಲ್ಲಿ. ಮೊದಲನೇದಾಗಿ ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ತೀವಿ, ಅಂದರೆ ಎರೆಹುಳನ ಬಳಸಿ ಗೊಬ್ಬರ ತಯಾರಿಸೋದೇ ಎರೆಹುಳು ಗೊಬ್ಬರ ತಯಾರಿಕೆ ಮೇಡಮ್. ಅದರಲ್ಲಿ 3 ವಿಧಾನಗಳಿರುತ್ತೆ. ಮೊದಲನೇದು ಎರೆಹುಳು ಗೊಬ್ಬರ ತಯಾರಿಕೆ, ಎರಡನೇದು ರೈತರಿಗೆ ತರಕಾರಿ ಸಸಿಗಳನ್ನು ಬೆಳೆಸ್ಕೊಡೋದು, ಮೂರನೇದು ಸಾವಯವ ತರಕಾರಿ ಬೆಳೆಗಳನ್ನು ಬೆಳೆಯೋದು, ನಾಲ್ಕನೇದು ಸಸ್ಯಗಳ ಮಾರಾಟ.
0: ಇವಾಗ ಎರೆಹುಳು ಗೊಬ್ಬರ ತಯಾರಿಕೆಯ ಬಗ್ಗೆ ನಾವು ಹೇಳ್ತೀವಿ ಅಂತ ಹೇಳಿದ್ರಿ, ಹಾಗಿದ್ರೆ ಎರೆಹುಳು ಗೊಬ್ಬರ ತಯಾರಿಕೆಯ ಬಗ್ಗೆ ಹೇಳ್ಕೊಡಿ.
1: ಎರೆಹುಳು ಗೊಬ್ಬರ ತಯಾರಿಕೆ 3 ವಿಧಾನಗಳಲ್ಲಿ ಮಾಡ್ಬೋದಾಗುತ್ತೆ ಮ್ಯಾಮ್. ಮೊದಲನೇದು ಪಂಜರಗಳನ್ನು ಬಳಸಿ ಕೇಜ್ ಮೆಥಡ್ ಅಂತಾರೆ, ಅದರಲ್ಲಿ ಮಾಡ್ಬೋದು. ಇನ್ನೊಂದು ಹೊಂಡಗಳನ್ನು ಮಾಡಿ ಅದನ್ನು ಪಿಟ್ ಮೆಥಡ್ ಅಂತಾರೆ, ಅದರಲ್ಲಿ ಕೂಡ ತಯಾರು ಮಾಡ್ಕೋಬೋದು. ಇನ್ನೊಂದು ರಾಶಿ ಹಾಕಿ ಮರದ ಕೆಳಗೆ ಅದನ್ನು ಹೀಪ್ ಮೆಥಡ್ ಅಂತಾರೆ. ಈ 3 ವಿಧಾನಗಳಲ್ಲಿ ನಾವು ಮಾಡ್ಕೋಬೋದಾಗುತ್ತೆ ಮ್ಯಾಮ್.
0: ಹಾಗಿದ್ರೆ ಈ ಎರೆಹುಳು ಗೊಬ್ಬರವನ್ನು ಯಾವ ವಿಧಾನದಲ್ಲಿ ತಯಾರು ಮಾಡ್ತಾರೆ?
1: ಈ ವಿಧಾನ ಹೇಗಂದರೆ ಮೇಡಮ್, ಇದು ಎಲ್ಲ ಒಣ ಸಾವಯವ ತ್ಯಾಜ್ಯಗಳನ್ನು ಮೊದಲು ನಾವು ಸಂಗ್ರಹಿಸ್ಕೋಬೇಕಾಗತ್ತೆ. ನಮ್ಮ ನರ್ಸರಿ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇರೋದ್ರಿಂದ ಅಲ್ಲಿ ಕಾಲೇಜಿನ ಎಲ್ಲ ಎಲೆ ತಪ್ಪಲಾಯಿತು, ಒಣಗಿದ್ದು ಕಸಗಳು ಎಲ್ಲದು ಕಾಲೇಜಿಂದ, ಹಾಸ್ಟೆಲಿಂದ ಎಲ್ಲ ತಂದು ನಮ್ಮಲ್ಲಿ ಹಾಕ್ತಾರೆ. ಅದನ್ನು ನಾವೆಲ್ಲ ಸಂಗ್ರಹಿಸಿಟ್ಕೊಳ್ತೀವಿ ಮೇಡಮ್ ಒಂದು ಕಡೆ. ಅದನ್ನು ನಾವು ತ್ಯಾಜ್ಯ, ಆ ಒಣ ತ್ಯಾಜ್ಯ ಏನಿದೆ ಅದನ್ನು ಕೇಜ್ ಮೆಥಡಲ್ಲಿ ಒಂದು ಲೇಯರು ಒಣ ತ್ಯಾಜ್ಯ, ಇನ್ನೊಂದು ಲೇಯರ್ ಸಗಣಿ, ಹಂಗೆ ಲೇಯರ್ ಬೈ ಲೇಯರ್ ಆ ಪಂಜರ ತುಂಬೋವರೆಗೂ ಫಿಲ್ ಮಾಡ್ಕೋತೀವಿ. ಆಮೇಲೆ ಅದನ್ನು ಒಂದು 30 ದಿನಗಳ ಕಾಲ ಅದನ್ನು ಸ್ವಲ್ಪ ಕೊಳೆಯೋಕೆ ಬಿಡಬೇಕಾಗತ್ತೆ. ನೀರು ಡೈಲಿ ಅದನ್ನು ಪ್ರತಿನಿತ್ಯ ನೀರು ಸಿಂಪಡಿಸಿ ಕೊಳತ್ ಮೇಲೆ ಅದಕ್ಕೆ ಎರೆಹುಳನ್ನು ಬಿಡ್ತೀವಿ ನಾವು. ಎರೆಹುಳು ಯಾವುದು ನಮ್ಮಲ್ಲಿ ಬಳಸ್ತೀವಿ ಅಂದರೆ ಕೆಂಪು ಎರೆಹುಳು ಅಂದರೆ ರೆಡ್ ಅರ್ಥ್ವಮ್ಸ್, ಅದರ ಸೈಂಟಿಫಿಕ್ ನೇಮು ಹೆಸಿನಿಯಾ ಫಿಟ್ಟಿಡಾ ಅಂತ. ಈ ಜಾತಿಯ ಎರೆಹುಳುವನ್ನು ನಾವು ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದೀವಿ ಮೇಡಮ್. ಅದನ್ನ ಲೇಯರ್ ಬೈ ಲೇಯರ್ ಕೇಜ್ ವರೆಗೂ ತುಂಬಿದ ಮೇಲೆ ಎರೆಹುಳು ಬಿಟ್ಟು ಅದ್ರ ಮೇಲೆ ತೆಂಗಿನ ಗರಿಯಿಂದನೋ ಅಥವಾ ಮರದ ಕೊಂಬೆಗಳಿಂದನೋ ಮುಚ್ಚಬೇಕಾಗತ್ತೆ. ಅಂದ್ರೆ ಎರೆಹುಳುಗೆ ಇದು ಶತ್ರುಗಳು ಅಂದ್ರೆ ಕಾಗೆ ಆಯ್ತು, ಹದ್ದು, ಇಲಿ ಇದೆಲ್ಲ ಬಂದು ಎರೆಹುಳನ್ನು ತಿಂತವೆ. ಹಂಗಾಗಿ ನಾವು ಮೇಲೆ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟು ಅದೆಲ್ಲ ಮುಚ್ಚಿ ಅದನ್ನ ದಿನ ಪ್ರತಿನಿತ್ಯ ಅದನ್ನ ನೀರನ್ನು ಸಿಂಪಡಿಸ್ತೀವಿ. ಅಂದ್ರೆ ಪ್ರತಿನಿತ್ಯ ತೇವಾಂಶ ಕಾಯ್ದಿಟ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಬಹಳ ಹೀಟ್ ಆಯ್ತಂದ್ರೆ ಎರೆಹುಳು ಸಾಯೋ ಚಾನ್ಸಸ್ ಇರ್ತವೆ. ಹಂಗಾಗಿ ಪ್ರತಿನಿತ್ಯ ನೀರು ಸಿಂಪಡಣೆ ಮಾಡಿ ಮೂರು ತಿಂಗಳಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಆಗುತ್ತೆ ಮ್ಯಾಮ್.
0: ಮತ್ತೆ ಇನ್ನೊಂದು ವಿಧಾನ ಅಂದ್ರಲ್ಲ, ಅದೇ ಯಾವ ವಿಧಾನ?
1: ಇನ್ನೊಂದು ಹೊಂಡಗಳನ್ನು ಮಾಡಿ ಪಿಟ್ ಮೆಥಡ್ ಅಂತಾರೆ, ಅಂದ್ರೆ ಒಂದು ತಗ್ಗು ತೋಡಿ ಅಥವಾ ಪಿಟ್ ಬ್ಲಾಕ್ಸ್ಗಳಲ್ಲಿ ಪಿಟ್ ತರದ್ದು ಮಾಡಿ ಚೌಕಾಗಿ ಅದ್ರಲ್ಲಿ ಕೂಡ ತ್ಯಾಜ್ಯ, ಒಂದು ಲೇಯರ್ ತ್ಯಾಜ್ಯ. ಸೇಮ್ ಪ್ರೊಸೀಜರ್ ಅಂತೂ ವಿಧಾನ ಸೇಮ್ ಇರುತ್ತೆ ಮ್ಯಾಮ್ ಎಲ್ಲ ಕಡೆ. ಅಂದ್ರೆ ಮಾಡೋ ಜಾಗಗಳು ಅಂದ್ರೆ ಒಂದು ಕೇಜ್ ಮೆಥಡ್ ಪಂಜರದಲ್ಲಿ, ಇನ್ನೊಂದು ಈ ತರ ಹೊಂಡ ಮಾಡಿ ಮಾಡ್ಬೋದು. ಇನ್ನೊಂದು ಕಡೆ ನಮ್ ಕೇಜು ಇಲ್ಲ ಅಥವಾ ಹೊಂಡ ಇಲ್ಲ ಅಂದ್ರೆ ಹಳ್ಳಿಗಳ ಕಡೆ ಮರದ ಕೆಳಗೆ ನೆರಳು, ಮರದ ನೆರಳಲ್ಲಿ ಇರುತ್ತೆ, ಅದ್ರ ಕೆಳಗೆ ಒಣ ತ್ಯಾಜ್ಯ ಆಯ್ತು, ಸಗಣಿ ಆಯ್ತು, ರೈತರು ಅದ್ರ ರಾಶಿ ಹಾಕಿ ಮಾಡ್ಕೋತಾರೆ.
0: ಇದು ಸುಲಭ ವಿಧಾನ,
1: ಸುಲಭ ವಿಧಾನ ರೈತರಿಗೆ ಹೊಲಗಳಲ್ಲಿ ಮಾಡ್ಕೊಳ್ಳುವಂಥದ್ದು. ನಮ್ಮಲ್ಲಿ ಪಂಜರ ಇಲ್ಲ, ಪಿಟ್ ಇಲ್ಲ ಅನ್ನೋರು ಮರದ ನೆರಳಲ್ಲಿ ಇರುತ್ತೆ, ಅದ್ರ ಕೆಳಗೆ ಇದನ್ನ ರಾಶಿ ಹಾಕಿ, ಗೊಬ್ಬರ ಆಯ್ತು, ಒಣ ತ್ಯಾಜ್ಯ ಎಲ್ಲ ರಾಶಿ ಹಾಕಿ ಮಾಡ್ಕೊಳ್ಳೋದು ಹೀಪ್ ಮೆಥಡ್ ಅಥವಾ ರಾಶಿ ಹಾಕಿ ಮಾಡೋ ವಿಧಾನ ಅದು ಮ್ಯಾಮ್.
0: ಅಂದ್ರೆ ಇದನ್ನ ಮೂರ್ ತಿಂಗಳಲ್ಲಿ ರೆಡಿ ಮಾಡಬಹುದು.
1: ಪ್ರತಿನಿತ್ಯ ನೀರು ಸಿಂಪಡಣೆ ಮಾಡಿ ಅದರ ತೇವಾಂಶ ಕಾಪಾಡಿಕೊಂಡು ಎರೆಹುಳನ ಬಿಟ್ಟು ತಯಾರಿಸೋ ವಿಧಾನನೇ ಎರೆಹುಳು ಗೊಬ್ಬರ ತಯಾರಿಕೆ. ಅದನ್ನ ನಾವು ಮೂರ್ ತಿಂಗಳಲ್ಲಿ ಅದು ರೆಡಿ ಆಗಿದ ತಕ್ಷಣ ಅದನ್ನ ನಾವು ಜರಡಿ ಹಿಡಿತೀವಿ ಮೇಡಮ್, ಸಾಣಿಸ್ತೀವಿ. ಜರಡಿ ಹಿಡಿದು ಅದು ಫೈನ್ ಪೌಡರ್ ಬರುತ್ತಲ್ಲ, ಅದೇ ಎರೆಹುಳು ಗೊಬ್ಬರ ಅಂತ ನಾವು ಮಾರಾಟ ಮಾಡ್ತೀವಿ. ಮತ್ತೆ ಅದರಿಂದ ಬೇರ್ಪಟ್ಟ ದೊಡ್ಡ ದೊಡ್ಡ ಅಂದ್ರೆ ತ್ಯಾಜ್ಯ, ಅದೇನ್ ಕಂಪೋಸ್ ಆಗದೆ ಇರೋದು ತ್ಯಾಜ್ಯ ಆಯ್ತು ಎರೆಹುಳು, ಮತ್ತೆ ನಾವು ಇನ್ನೊಂದು ನೆಕ್ಸ್ಟ್ ಟ್ರಿಪ್ ತಯಾರಣೆ ಮಾಡಕ್ಕೆ ನಾವು ಬಳಸ್ಕೋತೀವಿ.
0: ಅದನ್ನ ಬಳಸ್ತೀವಿ, ಅದನ್ನೇನು ವೇಸ್ಟ್ ಮಾಡಲ್ಲ,
1: ವೇಸ್ಟ್ ಆಗಲ್ಲ ಮ್ಯಾಮ್. ಅದನ್ನ ಜರಡಿ ಹಿಡಿದು ಎರೆಹುಳು ಗೊಬ್ಬರನ ನಾವು ನಮ್ಮಲ್ಲಿ ನರ್ಸರಿಲಿ 15 ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತೀವಿ, ಮತ್ತೆ ಎರೆಹುಳು ಕೂಡ ಮಾರಾಟ ಮಾಡ್ತೀವಿ, ಅದು 400 ರೂಪಾಯಿ ಕೆಜಿ. ಅಂದ್ರೆ ಈಗಿನ ಇದರಲ್ಲಿ ಕಿಚನ್ ಗಾರ್ಡನಿಂಗು, ಟೆರೆಸ್ ಗಾರ್ಡನಿಂಗ್ ಅಂತ ಸಾಕಷ್ಟು ಸಿಟಿ ಜನ ಈ ತರ ಹೊಸ ಹೊಸ ಇದನ್ನ ಅಡಾಪ್ಟ್ ಮಾಡ್ಕೋತಾ ಇದಾರೆ, ಆಸಕ್ತಿ ತೋರಿಸ್ತಾ ಇದಾರೆ ಸಿಟಿ ಜನಗಳು. ಮಾಡಿ ಮೇಲೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ತಾರೆ, ಅಥವಾ ಮನೆ ಹಿಂದೆ ಅಥವಾ ಮುಂದೆ ಕೈ ತೋಟ ಅಂತ ಮಾಡ್ಕೋತಾರೆ. ಅದಕ್ಕೆಲ್ಲ ಅವ್ರ ಗೊಬ್ಬರ, ಪ್ರತಿನಿತ್ಯ ಗೊಬ್ಬರ ಬೇಕಾಗತ್ತೆ. ಹಂಗಾಗಿ ನಮ್ಮಲ್ಲೇ ನಾವು ವೇಸ್ಟ್ ಬಹಳಷ್ಟು ಇರುತ್ತೆ. ಈಗ ಈರುಳ್ಳಿ ಸಿಪ್ಪೆ ಆಯ್ತು, ಏನೇ ಒಂದು ಮನೇಲಿ ತರಕಾರಿ ಬಿಡಿಸಿದ್ದು ಅದ್ರದ್ದೆಲ್ಲ ಹಾಕಿ ಗೊಬ್ಬರ ತಯಾರಣೆ ಮಾಡ್ಕೋಬೇಕು ನಮ್ಮಲ್ಲೇ ನಾವು ಅನ್ನೋರು ನಮ್ಮಲ್ಲಿ ಬಂದು ಎರೆಹುಳು ಗೊಬ್ಬರ
0: ಎರೆಹುಳು ತಗೊಂಡು ಹೋಗ್ಬೋದು.
1: ಅದು 400 ರೂಪಾಯಿ ಕೆಜಿ ಹಂಗೆ ಮಾರಾಟ ಮಾಡ್ತೀವಿ. ಅಂದ್ರೆ ಹೊಸಬ್ರಿಗೆ, ಹೊಸದಾಗಿ ಶುರು ಮಾಡೋರಿಗೆ ಎರೆಹುಳು ಸಿಗುತ್ತೆ, ಅಥವಾ ಇಲ್ಲ ನಮಗೆ ಗೊಬ್ಬರನೇ ಬೇಕಂದ್ರೆ 15 ರೂಪಾಯಿ ಕೆಜಿ ಹಂಗೆ ಗೊಬ್ಬರ ಕೂಡ ಮಾರಾಟ ಮಾಡ್ತೀವಿ.
0: ಇವಾಗ ನಮಗೆ ಗೊಬ್ಬರ ಬೇಕು ಇಲ್ಲಾಂದ್ರೆ ಎರೆಹುಳು ಬೇಕು ಅಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಮತ್ತೆ ಎಲ್ಲಿ ಸಂಪರ್ಕ ಮಾಡಬೇಕಾಗುತ್ತೆ?
1: ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಮ್ಮ ಕೃಷಿ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಕೈತೋಟ ನರ್ಸರಿ ಅಂತಿದೆ ಮೇಡಮ್. ಅಲ್ಲಿಗೆ ಬಂದ್ರೆ ಟೈಮ್ ರೆಡಿ ಇರುತ್ತೆ ಮೇಡಮ್. ಯಾವತ್ತು ಎನಿ ಟೈಮ್ ಬಂದ್ರು, ಅಥವಾ ನಮಗೆ ಬಹಳಷ್ಟು ಕ್ವಿಂಟಾಲ್ ಗಟ್ಟಲೆ ಹತ್ರ ಬೇಕಂದ್ರೆ ಮುಂಚೆನೆ ತಿಳಿಸಿದ್ರೆ ನಾವು ಪ್ಯಾಕಿಂಗ್ ಮಾಡಕ್ ಅನುಕೂಲ ಆಗುತ್ತೆ. ನಮ್ಗೆ ಇಷ್ಟು ಬೇಕು ಅಂತ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಬಂದ್ರೆ ನಾವು ಪ್ಯಾಕಿಂಗ್ ರೆಡಿ ಇಟ್ಟಿರ್ತೀವಿ. ಎರೆಹುಳು ನಾವು ಒಂದೊಂದೇ ತೆಗೆಸ್ಬೇಕಾದ್ರೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆಗ ಸ್ವಲ್ಪ ಮುಂಚೆನೆ ತಿಳಿಸ್ಬಂದ್ರೆ ನಾವು ಎರೆಹುಳು ತೆಗೆದು ಸಪ್ರೇಟ್ ಮಾಡಿಕೊಡ್ತೀವಿ.
0: ಸ್ನೇಹಿತರೆ, ನಿಮಗೆ ಎರೆಹುಳು ಗೊಬ್ಬರ ಅಥವಾ ಎರೆಹುಳು ಬೇಕು ಅಂದ್ರೆ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೋಗಿ ಅಲ್ಲಿ ನರ್ಸರಿಯಲ್ಲಿ ವಿಚಾರಣೆ ಮಾಡಿದ್ರೆ ನಿಮಗೆ ಎರೆಹುಳು ಗೊಬ್ಬರ ಮತ್ತೆ ಎರೆಹುಳು ಸಿಗುತ್ತೆ. ಹಾಗಿದ್ರೆ ಈ ಎರೆಹುಳು ಗೊಬ್ಬರವನ್ನು ಯಾವ ರೀತಿ ಉಪಯೋಗ ಮಾಡ್ಬೋದು, ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ?
1: ಇದು ಎರೆಹುಳು ಗೊಬ್ಬರ ಏನಾಗುತ್ತೆ ಮ್ಯಾಮ್, ಮಣ್ಣಲ್ಲಿ ನಾವು ಹಾಕೋದ್ರಿಂದ ಅಥವಾ ಗಿಡಗಳಿಗೆ ಪೋಷಣೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಂದರೆ ಸಾಯಿಲ್ ಫರ್ಟಿಲಿಟಿ ಅಂತೀವಿ, ಇದು ಹೆಚ್ಚಿಸುತ್ತೆ. ಮತ್ತು ರಾಸಾಯನಿಕ ರಸಗೊಬ್ಬರಗಳ ಬಳಕೆ ಅಂದರೆ ಯೂರಿಯಾ, DAP SSP ಕೆಮಿಕಲ್ ಫರ್ಟಿಲೈಸರ್ಸ್ ಅಂತೀವಿ, ಈ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ತಗ್ಗಿಸ್ಬೋದಾಗುತ್ತೆ ನಾವು, ಅಂದರೆ ಇದರ ಸಬ್ಸ್ಟಿಟ್ಯೂಟ್ ಆಗಿ ಅದನ್ನು ಬಳಸ್ಬೋದಾಗುತ್ತೆ. ಮತ್ತು ಈ ಗೊಬ್ಬರದಲ್ಲಿ ಪೋಷಕಾಂಶಗಳು ಏನೇನಿರುತ್ತೆ ಅನ್ನೋದಾದರೆ 1.6% ಸಾರಜನಕ, 0.7% ರಂಜಕ, 0.8% ಪೊಟ್ಯಾಶ್, ಮತ್ತು ಮೈನರ್ ನ್ಯೂಟ್ರಿಯೆಂಟ್ಸ್ಗಳಾದ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್, ಮ್ಯಾಂಗನೀಸ್, ಜಿಂಕ್, ಇದೆಲ್ಲ ಪೋಷಕಾಂಶಗಳನ್ನು ಗಿಡಗಳಿಗೆ ಅಥವಾ ಸಸಿಗಳಿಗೆ ಒದಗಿಸುತ್ತೆ ಮ್ಯಾಮ್. ಮಣ್ಣಿನ ಫಲವತ್ತತೆ ಹೆಚ್ಚಿಸೋದು ಕೂಡ ಒಂದು, ಮತ್ತು ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಕೂಡ ತಗ್ಗಿಸ್ಬೋದು. ಅಂದರೆ ಈಗೆಲ್ಲ ಭಾಳಷ್ಟು ಇದು ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ನಮ್ಮಲ್ಲಿ ಏನು ಸಾಯಿಲ್ ನ್ಯೂಟ್ರಿಯೆಂಟ್ ಸ್ಟೇಟಸ್ ಕಳ್ಕೊತಾ ಇದೆ ಮ್ಯಾಮ್, ಹೆಚ್ಚಿನ ಹೆಚ್ಚಿಗೆ ಬಳಸಿ ಬಳಸಿ. ಹಂಗಾಗಿ ಹೆಚ್ಚಿಗೆ ನಾವು ಆರ್ಗ್ಯಾನಿಕ್ ಕಡೆ ಗಮನ ಕೊಟ್ಟರೆ ಅಂದರೆ ನಮ್ಮ ಮಣ್ಣನ್ನು ಕೂಡ ನಾವು ಕಾಪಾಡ್ಕೋಬಹುದು ಅನ್ನೋದು ಮುಖ್ಯ ಉದ್ದೇಶ.
0: ಅಂದರೆ ನಾವೀಗ ಈ ಎರೆಹುಳು ಗೊಬ್ಬರವನ್ನು ಬಳಸೋದ್ರಿಂದಾಗಿ ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು
1: ಕಡಿಮೆ ಮಾಡಬಹುದಾಗುತ್ತೆ.
0: ಹಾಗಿದ್ರೆ ನೀವು ಮಾತಾಡುವಾಗ ಹೇಳಿದ್ರಿ ನಮ್ಮ ಚಟುವಟಿಕೆಗಳಲ್ಲಿ ಮುಖ್ಯ ಉದ್ದೇಶಗಳಲ್ಲಿ ಒಂದು ರೈತರಿಗೆ ತರಕಾರಿ ಸಸಿಗಳನ್ನು ಬೆಳೆಯೋದಕ್ಕೆ ಸಹಾಯ ಮಾಡ್ತೀವಿ ಅಂತ, ಅದ್ರ ಬಗ್ಗೆ ತಿಳಿಸ್ಕೊಡಿ.
1: ನಮ್ಮಲ್ಲಿ ರೈತರು ತರಕಾರಿ ಬೀಜಗಳಾದ ಬದನೆಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ, ಕ್ಯಾಬೇಜು, ಕಾಲಿಫ್ಲವರು, ಕ್ಯಾಪ್ಸಿಕಮ್ಮು ಮುಂತಾದ ತರಕಾರಿ ಬೀಜಗಳನ್ನು ತಂದು ಕೊಡ್ತಾರೆ ಮೇಡಮ್ ಪ್ಯಾಕೆಟ್. ಅದನ್ನು ನಾವು ಪೋರ್ಟ್ರೇಸ್ ಅಂತೀವಿ. ಪೋರ್ಟ್ರೇಸ್ಗಳಲ್ಲಿ ಕೊಕ್ಕೋಪಿಟ್ಟನ್ನು ತುಂಬಿ ಬೀಜಗಳನ್ನು ಹಾಕಿ ಒಂದೊಂದು ಪೋರ್ಟ್ರೇನಲ್ಲಿ ಒಂದೊಂದು ಬೀಜಗಳನ್ನು ಹಾಕಿ ಕತ್ತಳು ಕೋಣೆಗಳಲ್ಲಿ ಇಡ್ತೀವಿ ನಾವು ಅದನ್ನು 6-8 ದಿನಗಳ ಕಾಲ.

0: 98
1: ಸಸಿ ಬರುತ್ತೆ. ಹಾಗಿದ್ರೆ ಈ ಸಸಿಗಳನ್ನ ನಾವು ಈ ಪೋಟ್ರಿಗಳಲ್ಲೇ ಯಾಕೆ ಬೆಳಿಬೇಕು ಅಂತ ಹೇಳ್ತೀರಾ? ಅದರಿಂದ ಏನಾದರೂ ಉಪಯೋಗ ಅನ್ನೋದಿದೆಯಾ?
0: ಹೌದು, ಈ ರೈತರುಗಳು ಬೇಕಾದ್ರೆ ಬೆಡ್ ಸಿಸ್ಟಮ್ ಮಾಡಿ ಅವ್ರ ಹೊಲದಲ್ಲಿ ಬೆಳ್ಕೋಬಹುದು, ಸಸಿ ತಯಾರು ಮಾಡ್ಕೋಬಹುದು. ಅದರಿಂದ ಏನಾಗುತ್ತೆ, ಅವ್ರಿಗೆ ರೋಗ ಕೀಟಬಾಧೆ ಆಲ್ರೆಡಿ ಅವರು ಫೀಲ್ಡಲ್ಲಿ ಹೊಲಗಳಲ್ಲಿ ಅಟ್ಯಾಕ್ ಆಗಿ ಅದು ಸ್ಟಾರ್ಟಿಂಗೇ ಇನ್ಫೆಕ್ಟೆಡ್ ಸೀಡ್ಲಿಂಗ್ಸ್ ಇತ್ತಂದ್ರೆ, ಸಸಿಗಳಿತ್ತಂದ್ರೆ ಅದು ಇಳುವರಿ ಚೆನ್ನಾಗಿ ಬರಲ್ಲ. ಹಂಗಾಗಿ ನಾವಿದನ್ನ ಪೋರ್ಟ್ರೇಸಲ್ಲಿ ನೀಟಾಗಿ ಅದನ್ನ
1: ಒಳ್ಳೆ
0: ಅತ್ಯಂತ ಸುರಕ್ಷಿತವಾಗಿ ಮಾಡೋದ್ರಿಂದ ವಿಧಾನದಿಂದ ಅದನ್ನ ನಾವು ರೋಗ ಮುಕ್ತ ಕೀಟ ಮುಕ್ತ ಸಸಿಗಳು ಆರೋಗ್ಯಕರ ಸಸಿಗಳನ್ನಾಗಿ ಮಾಡೋದ್ರಿಂದ ಅದನ್ನ ಅದರಿಂದ ಒಳ್ಳೆ ಇಳುವರಿಯನ್ನ ರೈತರು ಪಡ್ಕೋಬಹುದಾಗಿರುತ್ತೆ ಮೇಡಮ್. ಹಂಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಸಸಿ ಚೆನ್ನಾಗಿತ್ತಂದ್ರೆ ಅದ್ರ ಕೊನೆ ಸ್ಟೇಜ್ ಇಳುವರಿ ಚೆನ್ನಾಗಿ ಸಿಗುತ್ತೆ,
1: ಚೆನ್ನಾಗಿ ಸಿಗುತ್ತೆ ಅನ್ನೋ
0: ಕೀಟದಿಂದ ರೋಗದಿಂದ ಮುಕ್ತಿ ಹೊಂದುತ್ತಂದ್ರೆ ಸಸಿ ಅದು ಗೆದ್ದುಕೊಂಡು ಒಳ್ಳೆ ಇಳುವರಿ ಸಿಕ್ಕಿ ರೈತರು ಕೂಡ ಲಾಭದಾಯಕವನ್ನು ಪಡ್ಕೋಬಹುದಾಗುತ್ತೆ.
1: ಹಾಗಿದ್ರೆ ನಾವೀಗ ಇವಾಗ ನೀವು ಹೇಳಿದ್ರಿ ಈ ಸಾವಯವ ರೀತಿಯಲ್ಲಿ ತರಕಾರಿಗಳನ್ನ ಬೆಳಿಬಹುದು ಅಂತ, ಈ ಸಾವಯವ ತರಕಾರಿಗಳನ್ನ ಯಾವ ರೀತಿ ಬೆಳಿಬಹುದು ಅಂತ ಹೇಳ್ತೀರಾ?
0: ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡದೆ ಸಾವಯವ ಗೊಬ್ಬರಗಳನ್ನು ಬಳಸಿ ಬೆಳೆಯೋದೇ ಸಾವಯವ ತರಕಾರಿ ಬೆಳೆ ಆಗುತ್ತೆ. ಹಂಗಾಗಿ ನಾವು ಯೂರಿಯಾ ಆಯಿತು ಡಿ ಎ ಪಿ ಇದಾದಷ್ಟು ಅದೇನು ಸ್ಪ್ರೇ ಅಥವಾ ಏನು ಸಿಂಪಡಣೆ ಇಲ್ಲದೇನೆ ನಮ್ಮಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಘಟಕನೇ ಒಂದು ಬೇರೆ ಇದೆ ನಮ್ಮ ನರ್ಸರಿಲಿ. ಹಂಗಾಗಿ ನಮ್ಮಲ್ಲೇ ತಯಾರಿಸಿದ ಎರೆಹುಳು ಗೊಬ್ಬರನ ಬಳಸಿ ನಾವು ಅದು ಭೂಮಿಗೆಲ್ಲ ಹಾಕಿ ಅದು ಏನು ಭೂಮಿ ಪ್ರಿಪರೇಷನ್ ಮಾಡ್ತಿರ್ತೀವಿ ನಾವು ಸೀಸನ್ನಲ್ಲಿ, ಆವಾಗಲೇ ಅದನ್ನೆಲ್ಲ ಎರೆಹುಳು ಗೊಬ್ಬರ ಹಾಕಿ ಅದನ್ನ ಭೂಮಿ ತಯಾರು ಮಾಡ್ಕೊಂಡು ನಾವು ಸಾಲ್ ಬಿಟ್ಟು ಅದರಲ್ಲಿ ನಾವು ತರಕಾರಿ ಬೆಳೆಗಳಾದ ಮೂಲಂಗಿ ಗಜ್ಜರಿ ಕ್ಯಾಬೇಜು ನವಿಲ್ಕೋಸು ಮೆಣಸಿನಕಾಯಿ ಟೊಮೆಟೊ ಬದನೆಕಾಯಿ ಅವರೆಕಾಯಿ ಬೆಂಡೆಕಾಯಿ ಬಟಾಣಿ ಸ್ವೀಟ್ ಕಾರ್ನ್ ಈ ಥರ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ನಾವು ನಮ್ಮ ನರ್ಸರಿಯಲ್ಲಿ ಬೆಳಿತಿದ್ದೀವಿ. ಇದೆಲ್ಲ ಸಾವಯವ ಮೇಡಮ್, ಆರ್ಗ್ಯಾನಿಕ್ ಅಂತ ಹೇಳ್ತೀವಿ.
1: ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಿಲ್ಲ,
0: ಮಾಡದೇನೆ ನಮ್ಮಲ್ಲೇ ಆದ ಎರೆಹುಳು ಗೊಬ್ಬರ ಬಳಸಿ ತಯಾರಾದಂತಹ ಗೊಬ್ಬರ ಬಳಸಿ ಬೆಳೆಯೋದೇ ಸಾವಯವ ತರಕಾರಿ ಬೆಳೆ ಆಗಿರುತ್ತೆ ಮ್ಯಾಮ್. ಇದಲ್ಲದೆ ನಾವು ಸೊಪ್ಪುಗಳಾದ ಪಾಲಕ್ ಮೆಂತ್ಯೆ ಸಬ್ಸಗೆ ಇದು ಕೂಡ ನಮ್ಮಲ್ಲಿ ಬೆಳೆಸ್ತೀವಿ, ಇದು ಕೂಡ ಎರೆಹುಳು ಗೊಬ್ಬರ ವಿಧಾನದಿಂದನೇ ಮಾಡೋದು.
1: ಇವಾಗ ನೀವು ಹೇಳಿದ್ರೆ ನಿಮ್ಮ ನರ್ಸರಿಯಲ್ಲಿ ಈ ಹಲವಾರು ಬಗೆಯ ತರಕಾರಿಗಳನ್ನ ಬೆಳಿತೀವಿ ಅಂತ, ಹಾಗಿದ್ರೆ ಆ ತರಕಾರಿಗಳನ್ನ ಬೆಳೆದು ಆ ತರಕಾರಿಗಳನ್ನ ಏನ್ ಮಾಡ್ತೀರಾ?
0: ನಾವು ಯಾವುದೇ ಮಾರುಕಟ್ಟೆಗಾಗಲಿ ನಮ್ಮಲ್ಲಿ ಬೆಳೆದಿದ್ದ ತರಕಾರಿ ನಾವು ಕೊಡಲ್ಲ. ನಮ್ಮಲ್ಲಿ ಏನು ಬೆಳೆದಿರ್ತೀವಿ, ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಕ್ಯಾಂಪಸ್ಸಲ್ಲೇ, ಅಲ್ಲಿ 150 ಮೆಂಬರ್ಸ್ ಅವರೆಗೂ ಗ್ರೂಪಲ್ಲಿದ್ದಾರೆ. ಅವರು ಎಲ್ಲ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ನಮ್ಮ ಲಿಂಗರಾಜ್ ಕಾಲೇಜ್ ಆಯಿತು RLS ಕಾಲೇಜ್ ಆಯಿತು ಮತ್ತು ಅಲ್ಲಿ ಕ್ವಾರ್ಟರ್ಸಲ್ಲಿರೋ ಅವರು ಆಯಿತು ಎಲ್ಲರೂ ಆ ಗ್ರೂಪಲ್ಲಿ ಮೆಂಬರ್ಸ್ ಆಗಿದ್ದಾರೆ. ನಾನೇನು ಅವತ್ತಿಂದ ಅವತ್ತು ನಾನೇನು ಕಟಾವು ಮಾಡಿರ್ತೀವಿ ಹಾರ್ವೆಸ್ಟ್ ಮಾಡಿರ್ತೀವಿ ಇಂತಿಂಥ ತರಕಾರಿ ನಮ್ಮಲ್ಲಿ ಇಂತಿಂಥ ಬೆಲೆಗೆ ಸಿಗುತ್ತೆ ಅಂತ ನಾವು ಮೆಸೇಜ್ ಹಾಕಿದ್ರೆ ಅವ್ರು ಯಾರ್ಯಾರಿಗೆ ಇಷ್ಟ ಇರುತ್ತೆ ಎಲ್ಲರೂ ಬಂದು ಅಲ್ಲಿಂದಲ್ಲೇ ತೊಗೊಂಡ್ಬಿಡ್ತಾರೆ. ಹಾಗಾಗಿ ನಾವು ಮಾರುಕಟ್ಟೆಗೆ ತೊಗೊಂಡೋಗೋ ಅವಶ್ಯಕತೆಯೇ ಬರಲ್ಲ. ಅಂದರೆ ಭಾಳ ಡಿಮ್ಯಾಂಡ್ ಇರುತ್ತೆ. ಹೆಚ್ಚಿಂದ ಹೆಚ್ಚಿಗೆ ಏನಕ್ಕೆ ಇಷ್ಟಪಡ್ತಾನೆ ಅಂದರೆ ನಾವು ಹಿಂಗೆ ಸಾವಯವ ವಿಧಾನದಿಂದ ಆರ್ಗ್ಯಾನಿಕ್ಲಿ ಬೆಳೆಸಿರ್ತೀವಿ ಮತ್ತು ಫ್ರೆಶ್ ಅವ್ರು ಬಂದಾಗ ತಕ್ಷಣ ಫ್ರೆಶ್ ಆಗಿ ತೆಗೆದುಕೊಡ್ತೀವಿ ಮೇಡಮ್ ನಾವು. ಹಂಗಾಗಿ ನಮ್ಮಲ್ಲಿ ಹೆಚ್ಚಿಗೆ ಇಷ್ಟಪಡ್ತಾರೆ ನಮ್ಮ ಕ್ಯಾಂಪಸ್ಸಿನ ಸ್ಟಾಫ್ಸ್ ಆಯಿತು ಎಲ್ಲ ಮೆಂಬರ್ಸು ಫ್ರೆಶ್ ಆಗಿ ಸಿಗುತ್ತೆ ಆರ್ಗ್ಯಾನಿಕ್ ಭಾಳ ಮತ್ತು ತುಂಬಾ ರುಚಿ ಆಗುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಜನ ತಗೊಂಡು ಹೋದವರು. ಆರ್ಗ್ಯಾನಿಕ್ ಅಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ರುಚಿ ಟೇಸ್ಟ್ ಭಾಳ ಇತ್ತು ಅಂತಾರೆ. ಹಂಗಾಗಿ ಹೆಚ್ಚಿಂದ ಹೆಚ್ಚಿಗೆ ಇಷ್ಟಪಡ್ತಾರೆ ಮೇಡಮ್ ನಮ್ಮಲ್ಲಿ. ಹೊರಗೆಲ್ಲೂ ಮಾರಾಟ ಇಲ್ಲ ಮ್ಯಾಮ್, ನಮ್ ಅಲ್ಲಿ ಬೆಳೆದಿದ್ದು ಅಲ್ಲೇ ಮಾರಾಟ ಆಗುತ್ತೆ.
1: ಅಂದ್ರೆ ಇವಾಗ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋದಕ್ಕೂ ಈ ಸಾವಯವ ಗೊಬ್ಬರವನ್ನು ಬಳಸಿ ಬೆಳೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾ
0: ಇದೆ ಮೇಡಮ್. ಅಂದ್ರೆ ಅದನ್ನ ನಮ್ಮಿಂದ ನಮ್ಗೆ ಏನು ಇಳುವರಿ ಸಿಗುತ್ತೆ ಅದ್ರಲ್ಲಿ ನಾವು ಕಂಡ್ಕೋಬಹುದಾಗಿರುತ್ತೆ ಮೇಡಮ್. ರಾಸಾಯನಿಕ ಹಾಕಿ ಬೆಳೆದಿದ್ದು ಹೆಂಗಿದೆ ಮತ್ತ್ ಸಾವಯವದಿಂದ ಬಂದಿದ್ದು ಬೆಳೆ ಹೆಂಗಿದೆ, ಇದು ರಾಸಾಯನಿಕ ಹಾಕಿ ಬೆಳೆದಿದ್ದು ನಾವು ನೋಡ್ಬೋದು. ಸೊಪ್ಪುಗಳಾಗ್ಲಿ ತರಕಾರಿಗಳಾಗ್ಲಿ 3-4 ದಿನ ಅದು ತೆಗೆದು 3-4 ದಿನದ ಅಷ್ಟರಲ್ಲಿ ಅದು ಬಾಡಿ ಅದ್ರ ತಾಜ್ಯತೆಯನ್ನೇ ಕಳ್ಕೊಂಡ್ಬಿಡುತ್ತೆ ಅದು ತಾಜಾತನವನ್ನ. ಇದು ಸಾವಯವಿಂದ ಬೆಳೆದಿದ್ದು ನೋಡ್ಬೇಕು ನಮ್ಮಲ್ಲಿ ತಗೊಂಡೋಗಿದ್ದು ಮೆಣಸಿಕಾಯಿಯಿಂದ ಹಿಡಿದು ಎಲ್ಲರೂ ಹೇಳ್ತಾರೆ ಮೆಣಸಿಕಾಯಿ ಸಹಿತ ಅದನ್ನ ಒಂದು ವಾರ ಇಟ್ಟರು ಅದರಲ್ಲಿ ಅದ್ರ ಮೇಲಿಂದ ಏನು ಶೈನ್ನೆಸ್ ಹಂಗೆ ಇದೆ ಮೇಡಮ್, ಅದೇನೂ ಆಗಿಲ್ಲ. ಮತ್ತು ಸೊಪ್ಪು ಆಯಿತು ಭಾಳ ದಿನ ಫ್ರೆಶ್ ಆಗಿ ಉಳಿಯತ್ತೆ ಅಂದರೆ ಬೇಗ ಕೆಡಲ್ಲ. ಕೆಮಿಕಲ್ಸ್ ಬಳಸಿ ಮಾಡಿದಂದ್ರೆ ಬೇಗ ಅದರದ್ದು ಲೈಫ್ ಸ್ಪ್ಯಾನ್ ಭಾಳ ಕಡಿಮೆ ಇರುತ್ತೆ. ಇದರದ್ದು ಸಾವಯವಿಂದ ಬೆಳೆದಿದ್ದು ಸ್ವಲ್ಪ ಒಂದು 4-5 ದಿನದವರೆಗೆ ಶೇಖರಣೆ ಮಾಡ್ಬೋದು ರೆಫ್ರಿಜರೇಟರ್ಗಳಲ್ಲಿ ಮತ್ತು ತಾಜಾತನ ಆಯಿತು ಅದರ ರುಚಿ ಆಯಿತು ಹೆಚ್ಚಿಗೆ ಇರುತ್ತೆ ಅಲ್ಲಿ ನಾವು ಕಂಡು ಹಿಡ್ಕೋಬಹುದು ಮ್ಯಾಮ್.
1: ನಿಮ್ಮ 4ನೇ ಚಟುವಟಿಕೆ ಆದಂತಹ ಈ ಸಸಿಗಳ ಮಾರಾಟದ ಬಗ್ಗೆ ತಿಳಿಸ್ಕೊಡಿ.
0: ನಮ್ಮಲ್ಲಿ ಸಸ್ಯಗಳನ್ನು ಪಾಲಿಬ್ಯಾಗ್ಸ್ ಅಂತಾರೆ, ಪಾಲಿಬ್ಯಾಗ್ಸ್ಗಳಲ್ಲಿ ಮಾಡಿ ಮಾರ್ತೀವಿ. ನಾವೆಲ್ಲೇ ಆ ಸಸ್ಯಗಳನ್ನ ಹೊರಗಿನ ತರಿಸಲ್ಲ, ನಮ್ಮಲ್ಲೇ ತಯಾರಿಸೋ ವಿಧಾನಗಳಾದ ಕಟ್ಟಿಂಗ್ಸ್ ಆಯಿತು ಗ್ರಾಫ್ಟಿಂಗು ಏರ್ ಲೇಯರಿಂಗು ಇದೆಲ್ಲ ವಿಧಾನದಿಂದ ಮಾಡಿ ನಮ್ಮಲ್ಲಿ ಅಲಂಕಾರಿಕ ಸಸ್ಯಗಳಾದ ಕೆಲವೊಂದು ಹೇಳಬೇಕಾದ್ರೆ ಆ್ಯಂಥೂರಿಯಮ್ಮು ರೋಸು ಪಾಮ್ ಗಿಡಗಳು ಲೋಟಸ್ಸು

0: ಇತರ ಸಾಕಷ್ಟು ಹೂವಿನ ಆಯಿತು, ಹೂವಿನ ಗಿಡಗಳು, ಅಲಂಕಾರಿಕ ಸಸ್ಯಗಳು, ನಮ್ಮಲ್ಲಿ ಸಾಕಷ್ಟು ಸಸಿಗಳು ಪಾಲಿಬ್ಯಾಗ್ಸಲ್ಲಿ ದೊರೆಯುತ್ತೆ. ಇದು ಅಲಂಕಾರಿಕ ಸಸ್ಯಗಳಲ್ಲದೆ ಔಷಧೀಯ ಸಸ್ಯಗಳಾದ ಇನ್ಸುಲಿನ್ ಆಯಿತು, ಮಧುನಾಶಿನಿ, ಮುಂಗರ್ಬಳ್ಳಿ, ಇಸುಬ್ಗೋಳು, ಬ್ರಾಹ್ಮಿ, ಮಲ್ಟಿವಿಟಮಿನ್, ಅಮೃತ ಬಳ್ಳಿ, ಭೃಂಗರಾಜ, ಸರ್ಪಗಂಧ, ಅಶ್ವಗಂಧ, ದೊಡ್ಡಪತ್ರೆ, ಶಂಖಪುಷ್ಪಿ, ಬಸಳೆ, ಇಂತಹ ಸಾಕಷ್ಟು ಔಷಧೀಯ ಸತ್ವಗಳಿರೋ ಸಸ್ಯಗಳು ಕೂಡ ನಮ್ಮಲ್ಲಿ ದೊರಕುತ್ತೆ ಮೇಡಮ್ ನರ್ಸರಿಲಿ. ಇದಲ್ಲದೆ ಹಣ್ಣಿನ ಸಸ್ಯಗಳು ಮಾವು, ಪಪ್ಪಾಯ, ಸಪೋಟ, ಪೇರು, ಬಾಳೆ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಈ ಥರ ಹಣ್ಣಿನ ಸಸಿಗಳು ಕೂಡ ಸಿಗುತ್ತೆ. ಮತ್ತು ಅರಣ್ಯ ಸಸ್ಯಗಳಾದ ಟೀಕು, ಬಾದಾಮು, ಹಲಸು, ಅಶೋಕ, ಇವು ಕೂಡ ನಮ್ಮಲ್ಲಿ ಸಿಗುತ್ತೆ ನರ್ಸರಿಲಿ. ಮತ್ತು ತೋಟದ ಬೆಳೆಗಳಾದ ಅಂದರೆ ಪ್ಲ್ಯಾಂಟೇಷನ್ ಕ್ರಾಪ್ಸು, ಕಾಫಿ, ತೆಂಗು, ಏಲಕ್ಕಿ, ರಬ್ಬರು, ಬಾಳೆ, ಈ ಸಸ್ಯಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಮೇಡಮ್.
1: ಅಂದರೆ ಇಂಥದ್ದು ಸಿಗಲ್ಲ ಅನ್ನೋದೇನೂ ಇಲ್ಲ,
0: ಎಲ್ಲ ಥರ
1: ಯಾವ ಸಸ್ಯ ಬೇಕಾದರೂ ಆ ಸಸಿ
0: ಸಿಗುತ್ತೆ. ಅಲಂಕಾರಿಕ ಆಯಿತು, ತೋಟದ ಆಯಿತು, ಔಷಧೀಯ ಗುಣಗಳಿರೋ ಸಸ್ಯ ಆಯಿತು, ಹಣ್ಣಿಂದು ಅರಣ್ಯ ಸಸಿಗಳು,
1: ಅರಣ್ಯ ಸಸಿಗಳು ಕೂಡ
0: ಸಿಗುತ್ತೆ. ಬೇರೆ ನರ್ಸರಿಗಳಿಗಿಂತ ನಮ್ಮಲ್ಲಿ ಕಡಿಮೆ ಬೆಲೆ ಕಂಪೇರ್ ಮಾಡಿದ್ರೆ ಬೆಲೆ ಕೂಡ ನಮ್ಮಲ್ಲಿ ಕಡಿಮೆ ಇದೆ.
1: ಉತ್ತಮ
0: ಗುಣಮಟ್ಟ ಅಂದರೆ ನಮ್ಮಲ್ಲೇ ತಯಾರಿಸಿರ್ತೀವಿ, ಹಂಗಾಗಿ ನಾವು ಜಾಸ್ತಿ ಬೇರೆ ಕಡೆ ಹೊರಗಿಂದ ತರಿಸಿ ಅದನ್ನು ಪಾಲಿಬ್ಯಾಗಲ್ಲಿ ಹಾಕಿ ಇದು ಮಾಡಿರ್ತಾರೆ. ನಾವು ನಮ್ಮಲ್ಲೇ ಕಟ್ಟಿಂಗ್ಸ್ ಆಯಿತು, ಗ್ರಾಫ್ಟಿಂಗು, ಲೇಯರಿಂಗ್ ಈ ವಿಧಾನದಿಂದ ಮಾಡೋದ್ರಿಂದ ನಮ್ಮಲ್ಲಿ ಹೊರಗಡೆ ಏನಿದೆ ಅದ್ರ ಬೆಲೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತೆ.
1: ಅತ್ಯಂತ ಕಾಳಜಿ ವಹಿಸಿ
0: ರೆಡಿ ಮಾಡಿರ್ತೀವಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಈ ನಮ್ಮ ವೇಣುಧ್ವನಿಯ ಮುಖಾಂತರ ಯಾವ ಒಂದು ಮಾತನ್ನು ನೀವು ಹೇಳಲು ಇಷ್ಟಪಡ್ತೀರಾ?
0: ನಾ ಹೇಳೋದು ಏನಂದರೆ, ನಮ್ಮಲ್ಲಿ ಈಗ ಡಿಪ್ಲೊಮಾ ಅಗ್ರಿಕಲ್ಚರ್ ಕೋರ್ಸ್ ಇರೋದ್ರಿಂದ 10ನೇ ತರಗತಿ ಪಾಸ್ ಆದ ಎಲ್ಲ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಮಾಡ್ಕೋಬೋದು. 2 ವರ್ಷ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕೋರ್ಸ್ ಮತ್ತಿಕೊಪ್ಪ, ಇಲ್ಲಿ ತರಗತಿಗಳು ಜರುಗುತ್ತೆ, ಅಲ್ಲಿ ಅಡ್ಮಿಷನ್ ಮಾಡ್ಕೋಬೋದು. ಮತ್ತು ನಮ್ಮ ನರ್ಸರಿ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇರೋದ್ರಿಂದ ಅಲ್ಲಿ ಯಾರಿಗೆ ಎರೆಹುಳು ಗೊಬ್ಬರ ಬೇಕು, ಎರೆಹುಳು ಬೇಕಾಗಿತ್ತು, ಮತ್ತು ರೈತರು ಬೀಜ ತಂದುಕೊಟ್ಟಿದ್ದು ಸಸಿಗಳು ಬೇಕಾಗಿತ್ತು, ಮತ್ತು ಸಸ್ಯಗಳು ಬೇಕಾಗಿದೆ ಅಲಂಕಾರಿಕ, ಔಷಧೀಯ, ಮತ್ತು ಸಾವಯವ ತರಕಾರಿಗಳು ಯಾರಿಗೆ ಬೇಕು, ಇದೆಲ್ಲ ನಮ್ಮಲ್ಲಿ ದೊರಕುತ್ತೆ. ಹಂಗಾಗಿ ಇದನ್ನು ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿರೋ ಕೃಷಿ ತರಬೇತಿ ಸಂಶೋಧನಾ ಸಂಸ್ಥೆಯ ಎನ್ನು ಬಂದು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
1: ಕೆಎಲ್ಇ ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯ ಬಗ್ಗೆ, ಅದರ ಆರಂಭದ ಬಗ್ಗೆ, ಅದರ ಉದ್ದೇಶ ಹಾಗೂ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.

ಇದುವರೆಗೂ ಪ್ರಸಾರವಾಯಿತು ಕೃಷಿ ಮಿತ್ರ ಕಾರ್ಯಕ್ರಮ. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ಕೆಎಲ್ಇ ಲಿಂಗರಾಜ್ ಮಹಾವಿದ್ಯಾಲಯದ ಆವರಣದಲ್ಲಿರುವಂತಹ ಕೆಎಲ್ಇ ಸಂಸ್ಥೆಯ ಕೃಷಿ ತರಬೇತಿ ಮತ್ತು ಸಂಶೋಧನಾ ಮಹಾವಿದ್ಯಾಲಯದ ನರ್ಸರಿ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಷ್ಮಾ ಪಾಟೀಲ್ ಅವರು ಸಂಸ್ಥೆಯ ಉಗಮ, ಉದ್ದೇಶ ಹಾಗೆಯೇ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ. ನಮಸ್ಕಾರ.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. ಜೊತೆಯಲ್ಲಿ ಜೊತೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

ತಂದೆ ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜ್ಯುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರಜತ್ ಕೆ ಇವರಿಂದ ಸಂಗೀತ ಕಾರ್ಯಕ್ರಮ.
1: ವ್ಯಕ್ತಪಡಿಸಲಿರುವ ರಾಗ ಮಧುಕಂಸ್.

ಇದುವರೆಗೂ ಪ್ರಸಾರವಾಯಿತು ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ರಜತ್ ಕೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಸಂಗೀತದ ರಸದೌತಣವನ್ನ ನೀಡಲಿದ್ದಾರೆ ಶ್ರೀಮತಿ ರುದ್ರಾಂಬಿಕಾ ಮಹಾಂತೇಶ್ ಯಾಳಗಿಯವರು.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ, ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂಥ ವೀಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM.

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಸು ಆದಂಗೆ. ಅದಲ್ಲ ಅದು, ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ರುದ್ರಾಂಬಿಕಾ ಮಹಾಂತೇಶ್ ಯಾಳಗಿಯವರು, ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ರಾಹುಲ್ ಮುಂಡೋಳ್ಕರ್. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
0: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಚಿಗುರಿಸಿದ ಗಾಯಕರು ಶ್ರೇಯಾ ಘೋಷಾಲ್, ಸಾಹಿತ್ಯ ಹಂಸಲೇಖ, ಚಿತ್ರ ಹೊಂಗನಸು, ಸಂಗೀತ ನಿರ್ದೇಶಕರು ಹಂಸಲೇಖ. ಹಾಡನ್ನ ಕೇಳಿ ಆನಂದಿಸಿ.

KLE ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ಗುಣ ನೋಡಿ ಹೆಣ್ಣು ಕೊಡಿ. ಗೀತೆ ನೀ ಇರಲು ಜೊತೆಯಲ್ಲಿ, ಗಾಯಕರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನಿರ್ದೇಶಕರು ಎನ್ ರಂಗರಾವ್. ಹಾಡನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಮುಂದಿನ ಗೀತೆ ಒಂದೂರಲ್ಲೊಬ್ಬ, ಗಾಯಕರು ಸೋನು ನಿಗಮ್, ಚಿತ್ರ ದಂಡಂ ದಶಗುಣಂ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ನೀನೆ ಸಾಕಿದಾಗಿಣಿ, ಚಿತ್ರ ಮಾನಸ ಸರೋವರ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶಕರು ವಿಜಯ್ ಭಾಸ್ಕರ್, ಸಾಹಿತ್ಯ ವಿಜಯ್ ನರಸಿಂಹ. ಹಾಡನ್ನ ಕೇಳಿ ಆನಂದಿಸಿ.

ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಬಾಳುಕಲಮ್ಮ ನಮ್ಮ ಕಾವೇರಿ. ಚಿತ್ರ ನಾನು ನನ್ನ ಕನಸು. ಸಂಗೀತ ನಿರ್ದೇಶಕರು ಹಂಸಲೇಖ. ಸಾಹಿತ್ಯ ಹಂಸಲೇಖ. ಹಾಡನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ಮುಂದಿನ ಗೀತೆ ಏನು ಹೇಳಬೇಕು? ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಚಿತ್ರ ಮಳೆಯಲಿ ಜೊತೆಯಲಿ, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರ.

0: ವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.
1: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahe.edu.in. For more information, visit Kahe JNMC campus, Nehru Nagar, Belagavi or call 0831 244444 extension 4327.

ಕೆಎಲ್ಇ ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998333.

0: Ambedkar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವ, ಆದರೆ ಕೆಲವೊಮ್ಮೆ ನಾವು ಅಷ್ಟಾಗಿ ಗಮನ ಕೊಡದೆ ಇರುವಂತಹ ಒಂದು ಸಮಸ್ಯೆ ಅಂದ್ರೆ ಅದು ಅನಿಮಿಯಾ ಅಥವಾ ರಕ್ತಹೀನತೆ. ದೇಹದಲ್ಲಿ ರಕ್ತ ಕಡಿಮೆಯಾಗಿದೆ ಎಂದು ಸಾಮಾನ್ಯವಾಗಿ ಹೇಳುತ್ತೇವೆ, ಆದ್ರೆ ನಿಜವಾಗಿಯೂ ಅನಿಮಿಯಾ ಅಂದ್ರೇನು, ಅದು ಯಾಕೆ ಬರುತ್ತೆ, ಅದರಿಂದ ಯಾವ ತೊಂದರೆಗಳು ಉಂಟಾಗಬಹುದು, ಆಹಾರದ ಮೂಲಕ ಅದನ್ನು ತಡೆಯಲು ಸಾಧ್ಯವೇ, ಚಿಕಿತ್ಸೆಯ ಕುರಿತು ಸಮಗ್ರ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಮೇಡಮ್, ಮೊದಲಿಗೆ ಅನಿಮಿಯಾ ರಕ್ತಹೀನತೆ ಅಂದ್ರೇನು ಅಂತ?
1: ಅನಿಮಿಯಾ ಅಂದ್ರೆ ನಮ್ಮ ದೇಹದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಸಾಮಾನ್ಯಕ್ಕಿಂತ ಕಡಿಮೆಯಾಗೋ ಕಂಡೀಷನ್ಗೆ ನಾವು ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಕರಿತೀವಿ.
0: ಮೇಡಮ್, ಈಗ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನೋದು ಬಹಳ ಮುಖ್ಯ ಅಂತ ಕೇಳ್ತಾ ಇರ್ತೀವಿ, ಹಾಗಿದ್ರೆ ಹಿಮೋಗ್ಲೋಬಿನ್ನ ಮುಖ್ಯ ಕಾರ್ಯವೇನು ಅಂತ?
1: ಹಿಮೋಗ್ಲೋಬಿನ್ ಇದು ನಮ್ಮ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಇರುತ್ತೆ. ಇದು ಒಂದು ತರ ಪ್ರೋಟೀನ್ ಹಿಮೋಗ್ಲೋಬಿನ್ ಅಂತ. ಅದು ಏನ್ ಮಾಡುತ್ತೆ ಅಂತಂದ್ರೆ, ನಾವು ಉಸಿರಾಡದ ಮೇಲೆ ನಾವು ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಆಕ್ಸಿಜನ್ ತೆಗೆದುಕೊಂಡ್ಮೇಲೆ ಅದು ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಹೋಗಿ ಮುಟ್ಟಬೇಕು. ಅಂದ್ರೆ ನಮ್ಮ ದೇಹದ ಎಲ್ಲ, ಈಗ ಹಾರ್ಟು, ಕಿಡ್ನಿ, ಬ್ರೈನು, ಬೇರೆ ಬೇರೆ ಅಂಗಾಂಗಗಳಿಗೆ ಅದು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಈ ಆಕ್ಸಿಜನ್ ಅನ್ನ ಲಂಗ್ಸ್ದಿಂದ, ಶ್ವಾಸಕೋಶದಿಂದ ಬೇರೆ ಬೇರೆ ಅಂಗಾಂಗಗಳಿಗೆ ಸಾಗಿಸೋ ಮುಖ್ಯ ಕೆಲಸ ಮಾಡೋದೇ ಹಿಮೋಗ್ಲೋಬಿನ್.
0: ಮೇಡಮ್, ಈಗ ಹಿಮೋಗ್ಲೋಬಿನ್ ಸಾಮಾನ್ಯ ಮಟ್ಟ ಎಲ್ಲರಿಗೂ ಒಂದೇ ಆಗಿರುತ್ತಾ, ಅಥವಾ ಈಗ ವಯಸ್ಸು, ಲಿಂಗ, ಗರ್ಭಾವಸ್ಥೆಗೆ ತಕ್ಕಂತೆ ಅನುಗುಣವಾಗಿ ಹಿಮೋಗ್ಲೋಬಿನ್ ಏನಾದರೂ ವ್ಯತ್ಯಾಸ ಇರುತ್ತಾ?
1: ಈಗ ಹಿಮೋಗ್ಲೋಬಿನ್ ಈಗ ಹೆಣ್ಣು ಮಕ್ಕಳಿಗೆ ಬೇರೆ ಇರುತ್ತೆ, ಅಥವಾ ಗಂಡು ಮಕ್ಕಳಿಗೆ ಬೇರೆ, ಆಮೇಲೆ ಚಿಕ್ಕ ಮಕ್ಕಳಿಗೆ ಬೇರೆ ಹಿಡಿತೀವಿ ನಾವು, ಪ್ರೆಗ್ನೆನ್ಸಿ ಒಳಗಡೆನೂ ಬೇರೆ ಬೇರೆಯಾಗಿ ಹಿಡಿತೀವಿ. ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಅಂತಂದ್ರೆ ಅವರಿಗೆ ನಾವು ಅಟ್ಲೀಸ್ಟ್ 12 ಆದರೂ ಇರಬೇಕು, 12 ಅಂತ ಹೇಳ್ತೀವಿ. ಗಂಡಸರಲ್ಲಿ 13.5-17.5 ಒಳಗಡೆ ಇರುತ್ತೆ. ಅದೇ ಪ್ರೆಗ್ನೆನ್ಸಿ ಒಳಗಡೆ ನಾವು ಮಿನಿಮಮ್ ಆಗಿ 11 ಇರಬೇಕು. ಇದಕ್ಕಿಂತ ಕಮ್ಮಿ ಆಯಿತು ಅಂತಂದ್ರೆ ಆವಾಗ ನಾವು ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಹೇಳಿ ಕರೀತೀವಿ.
0: ಮಕ್ಕಳಲ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು ಅಂತ ಮೇಡಮ್?
1: ಅದು ಅವರವರ ಏಜ್ ಪ್ರಕಾರ ಡಿಪೆಂಡ್ ಆಗುತ್ತೆ. ಈಗ ಹುಟ್ಟಿದ್ರಲ್ಲಿ ಬೇರೆ ಇರುತ್ತೆ, ಆಮೇಲೆ ಚೈಲ್ಡ್ಹುಡ್ ಒಳಗಡೆ ಬೇರೆ ಇರುತ್ತೆ, ಅಡೋಲೆಸೆಂಟ್ಸ್ ಒಳಗಡೆನು ಬೇರೆ ಬೇರೆ ಲೆವೆಲ್ ಇರುತ್ತೆ.
0: ಮೇಡಮ್, ಈಗ ಅನಿಮಿಯ ಈ ಒಂದು ರಕ್ತಹೀನತೆ ಉಂಟಾಗೋದಕ್ಕೆ ಕಾರಣಗಳು ಏನೆಲ್ಲ ಇರಬಹುದು ಅಂತ?
1: ಈಗ ಅದು ಅನಿಮಿಯ ಆಗೋದಕ್ಕೆ ತುಂಬಾ ಕಾರಣಗಳಿವೆ. ಒಂದು, ನಾವು ಸರಿಯಾದ ಸಮತೋಲನ ಪೌಷ್ಟಿಕ ಆಹಾರ ತಗೊಳ್ಳಿಲ್ಲ ಅಂತಂದ್ರೆ ಒಮ್ಮಾಗುತ್ತೆ. ಆಮೇಲೆ ಅದು ನಾವು ತಗೊಂಡ್ರೂ ಕೂಡ ಸರಿಯಾಗಿ ಅದು ನಮ್ಮ ಅಬ್ಸಾರ್ಬ್ ಆಗಿ ಬೇರೆ ಬೇರೆ ಭಾಗಗಳಿಗೆ ಹೋಗೋದಿಲ್ಲ, ಅಥವಾ ಒಬ್ಬೊಬ್ಬರಿಗೆ ಏನಾಗುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಈಗ ಹೆಣ್ಮಕ್ಳಲ್ಲಿ ಅಂತಂದ್ರೆ ತಿಂಗಳ ತಿಂಗಳ ಋತುಸ್ರಾವ ಆಗೋದು, ಆಮೇಲೆ ಒಬ್ಬೊಬ್ಬರಿಗೆ ಪೈಲ್ಸ್ ಅಂತಾರಲ್ಲ, ಹೆಮರಾಯ್ಡ್ಸ್, ಆ ತರ ಆಗಿ ಬ್ಲೀಡಿಂಗ್ ಆಗೋದು, ಒಬ್ಬೊಬ್ಬರಿಗೆ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಆಗಿರುತ್ತೆ, ಅದರಿಂದ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಅಥವಾ ಒಬ್ಬೊಬ್ಬರಿಗೆ ಏನಾಗುತ್ತೆ, ದೀರ್ಘ ಕಾಯಿಲೆಗಳಿರುತ್ತೆ, ದೀರ್ಘಕಾಲದ ಕ್ರಾನಿಕ್ ಡಿಸೀಸಸ್ ಅಂತೀವಿ ಅದರಿಂದ, ಆಮೇಲೆ ಹಿಮೋಗ್ಲೋಬಿನೋಪತೀಸ್ ಅಂತ ಹೇಳಿ ಇರುತ್ತೆ. ಈಗ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ತರಹದ ಅನಿಮಿಯ ಆಗುತ್ತಾ ಇದೆ.
0: ಮೇಡಮ್, ಈಗ ಇಷ್ಟೆಲ್ಲ ಕಾರಣಗಳನ್ನ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಕಬ್ಬಿಣದ ಕೊರತೆ ಇದ್ರೂ ಕೂಡ ಅನಿಮಿಯ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇವಾಗ ಕಬ್ಬಿಣದ ಕೊರತೆಯಿಂದ ಹೇಗೆ ಉಂಟಾಗುತ್ತೆ ಅಂತ ಅನಿಮಿಯ ಅನ್ನುವಂಥದ್ದು?
1: ಈಗ ಎಲ್ಲಾ ಅನಿಮಿಯಾದೊಳಗಡೆ ಕಾಮನ್ ಆಗಿರೋದು ಅಂತಂದ್ರೆ ಐರನ್ ಡೆಫಿಷಿಯನ್ಸಿ, ಅದೇ ಕಬ್ಬಿಣದ ಕೊರತೆ ಇರುವ ಅನಿಮಿಯ. ಅದು ಬಿಟ್ರೆ ನಾವು ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ, ವಿಟಮಿನ್ B12 ಡೆಫಿಷಿಯನ್ಸಿ ಇವೆಲ್ಲ ಬರುತ್ತೆ. ಇದಾದ್ಮೇಲೆ ಬೇರೆ ಬೇರೆದು ಕಾರಣಗಳು ಇರುತ್ತೆ. ಅದರೊಳಗಡೆ ಮುಖ್ಯವಾದ ಕಾರಣ ಇರೋದೇ ಕಬ್ಬಿಣದ ಕೊರತೆ. ಇದು ನಾವು ಆಹಾರದೊಳಗಡೆ ಸರಿಯಾಗಿ ತಗೊಳ್ಳಲಿಲ್ಲ ಅಂತಂದ್ರೆ ಆವಾಗ ಕಬ್ಬಿಣದ ಕೊರತೆ ಉಂಟಾಗಿ ಅನಿಮಿಯ ಉಂಟಾಗುತ್ತೆ.
0: ಮೇಡಮ್, ಈಗ ಒಬ್ಬ ವ್ಯಕ್ತಿಗೆ ಅನಿಮಿಯ ಇದೆ ಅಂತ ತಿಳಿಯೋದಕ್ಕೆ ಸಾಮಾನ್ಯವಾಗಿ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
1: ಈಗ ಅನಿಮಿಯ ಇತ್ತು ಅಂತಂದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ, ತುಂಬಾ ದುರ್ಬಲತೆ ಬರುತ್ತೆ, ವೀಕ್ನೆಸ್, ತಲೆ ಸುತ್ತೋದು, ಆಮೇಲೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆ ಕಾನ್ಸಂಟ್ರೇಷನ್ನು ಸರಿಯಾಗಲ್ಲ, ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಅವರು ಕಲಿಯೋದು ಏನಿರುತ್ತಲ್ಲ ಅದು ಸರಿಯಾಗಿ ಅವರ ಬೆಳವಣಿಗೆಗೂ ಎಫೆಕ್ಟ್ ಆಗುತ್ತೆ. ಹೀಗೆ ಅವರಲ್ಲಿ ಆಮೇಲೆ ಒಬ್ಬೊಬ್ಬರದ್ದು ಮುಖ ಬಿಳುಪಾಗಿ ಕಾಣುತ್ತೆ, ಒಳ ತುಟಿಗಳು ಇದು ಆಗುತ್ತೆ, ಬಿಳಿಯಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಹಂಗೆ ಸಿವಿಯರಿಟಿ ಜಾಸ್ತಿ ಆಗ್ತಾ ಹೋದ್ರೆ ಅವರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಈಗ ಸಾಮಾನ್ಯವಾಗಿ ನಡ್ಕೊಂತ ಹೋಗೋರು ಸ್ಟೆಪ್ಸ್ ಹತ್ತವರಿಗೆಲ್ಲ ಸ್ಟೆಪ್ಸ್ ಎಲ್ಲ ಹತ್ತಕ್ಕೆ ಸ್ಟಾರ್ಟ್ ಆದ್ಮೇಲೆ ಬ್ರೆತ್ಲೆಸ್ನೆಸ್ ಬರುತ್ತೆ, ಆಮೇಲೆ ಹೃದಯ ಬಡಿತ ಹೆಚ್ಚಾಗಬಹುದು. ಅದು ಲಾಸ್ಟ್ ಲಾಸ್ಟಿಗೆ ಹೃದಯಕ್ಕೂ ಕೆಲಸ ಮಾಡೋದಕ್ಕೆ ಕಷ್ಟ ಕೊಡುತ್ತೆ.
0: ಮೇಡಮ್, ಈಗ ವಿಶೇಷವಾಗಿ ಮಹಿಳೆಯರ

0: ಈ ರಕ್ತಹೀನತೆ ಅನ್ನೋದು ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಕಾರಣಗಳೇನು ಅಂತ
1: ಈಗ ಮಹಿಳೆಯರಲ್ಲಿ ಅಂತಂದ್ರೆ ಈಗ ತಿಂಗಳ ತಿಂಗಳಲ್ಲಿ ಮುಟ್ಟು ಬಂದಾಗ ರಕ್ತಸ್ರಾವ ಆಗುತ್ತಲ್ಲ, ಒಬ್ಬೊಬ್ಬರಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಅಥವಾ ಬಹಳ ದಿನಗಳವರೆಗೆ ಹೋಗ್ತಾ ಇರುತ್ತೆ. ಅದು ಅವರು ಸರಿಯಾಗಿ ಚಿಕಿತ್ಸೆ ತಗೊಳ್ಳಿಲ್ಲ ಅಂತಂದ್ರೆ ಅದು ಹಿಮೋಗ್ಲೋಬಿನ್ ಕಮ್ಮಿ ಹಾಕೊಂತ ಹೋಗಿ ಅನಿಮಿಯಾ ಉಂಟಾಗುತ್ತೆ. ಆಮೇಲೆ ಹೆಣ್ಮಕ್ಳಲ್ಲಿ ಗರ್ಭಾವಸ್ಥೆ ಪ್ರೆಗ್ನೆನ್ಸಿ ಒಳಗಡೆ ಅವರಿಗೆ ಜಾಸ್ತಿ ಬೇಕಾಗುತ್ತೆ ಐರನ್ ಕಂಟೆಂಟ್ ಎಲ್ಲ, ಯಾಕಂದ್ರೆ ತಾಯಿ ಮತ್ತೆ ಮಗುಗಿಬ್ಬರಿಗೂ ಬೇಕಲ್ಲ. ಆವಾಗ ಅವರು ಸರಿಯಾಗಿ ಐರನ್ ತಗೊಳ್ಳಿಲ್ಲ ಅಂತಂದ್ರೆ ಆಮೇಲೆ ಡೆಲಿವರಿ ಟೈಮಲ್ಲೂ ಅವರಿಗೆ ಬ್ಲೀಡಿಂಗ್ ಆಗಿ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಅಂದ್ರೆ ಐರನ್ ಲಾಸ್ ಆಗುತ್ತಲ್ಲ, ಅದರ ಸಲುವಾಗಿ ಹೆಣ್ಮಕ್ಳಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಆಮೇಲೆ ನಮ್ಮ ಭಾರತದೊಳಗಡೆ ಸ್ವಲ್ಪ ಹೆಣ್ಮಕ್ಳು ತಮ್ಮ ಆಹಾರದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಅದರಿಂದ ಅವ್ರು ಸರಿಯಾದ ಪೌಷ್ಟಿಕ ಆಹಾರ ತಗೊಳ್ಳಿಲ್ಲ ಅಂತಂದ್ರು ಹಿಮೋಗ್ಲೋಬಿನ್ ಕಮ್ಮಿಯಾಗಿ ಐರನ್ ಡೆಫಿಷಿಯನ್ಸಿ ಆಗೋದು ಸರ್ವ ಸಾಮಾನ್ಯ.
0: ಮೇಡಮ್, ಇನ್ನು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಗೆ ಒಂದು ಅನಿಮಿಯ ಅನ್ನುವಂಥದ್ದು ಇದ್ರೆ ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಬಹುದು ಅಂತ.
1: ಈಗ ಆ್ಯಕ್ಚುಲಿ ಏನಾಗುತ್ತೆ, ಪ್ರೆಗ್ನೆನ್ಸಿ ಒಳಗಡೆ ಅವರು ಸರಿಯಾಗಿ ಆಹಾರ ತಗೊಳ್ಳೋದಿಲ್ಲ. ಫಸ್ಟ್ 3-4 ಮಂತ್ಸ್ವರೆಗೂ ಒಬ್ಬೊಬ್ರಿಗೆ ವಾಮಿಟಿಂಗ್ ಎಲ್ಲ ಇರುತ್ತೆ, ಅದರಿಂದ ಅವರು ಚೆನ್ನಾಗಿ ತಗೊಳ್ಳೋದಿಲ್ಲ, ಅದರೊಳಗಡೆ ಸಮತೋಲನ ಆಹಾರ ಇರೋದಿಲ್ಲ. ಆಮೇಲೇನು ಅವರಿಗೆ ಕಂಪ್ಯಾರೇಟಿವ್ಲಿ ಬೇರೆ ಹೆಣ್ಮಕ್ಳಿಗೆ ಕಂಡ್ರೆ ಪ್ರೆಗ್ನೆನ್ಸಿ ಒಳಗಡೆ ಹಾರ್ಮೋನ್ ಚೇಂಜಸ್ಲಿಂದ ಅವರಿಗೆ ಸರಿಯಾಗಿ ಆಹಾರ ಹೋಗೋದಿಲ್ಲ, ಅದು ಒಂದು. ಆಮೇಲೆ ನಾವು ಐರನ್ ಮತ್ತು ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಎಲ್ಲ ಕೊಡ್ತಾ ಇರ್ತೀವಿ ಪ್ರೆಗ್ನೆನ್ಸಿ ಒಳಗಡೆ, ಅದು ಅವರು ಕರೆಕ್ಟಾಗಿ ತಗೋಬೇಕು. ಒಂದು ವೇಳೆ ಅದು ಕರೆಕ್ಟಾಗಿ ತಗೊಳ್ಳಿಲ್ಲ ಅಥವಾ ಅವರು ಆಹಾರದ ಸಮತೋಲನೆ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅವರಿಗೆ ಐರನ್ ಡೆಫಿಷಿಯನ್ಸಿ ಆಗಿ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಅದರಿಂದ ಈಗ ತಾಯಿ ಮೇಲೆ ಅಂತಂದರೆ ಅವರಿಗೆ ತುಂಬ ವೀಕ್ನೆಸ್ ಬರೋದು, ಯಾವುದೇ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಸುತ್ತಾಡಿದ್ರೇ ತಲೆ ಸುತ್ತು ಬರೋದೆಲ್ಲ ಆಗುತ್ತೆ. ಅದರಿಂದ ಮಗುಗೂ ಎಫೆಕ್ಟ್ ಆಗುತ್ತೆ. ಮಗುವಿಗೆ ಏನು ಇದು FGR ಅಂತೀವಿ, ಅಂದರೆ ಗ್ರೋತ್ ರಿಸ್ಟ್ರಿಕ್ಟೆಡ್ ಬೇಬಿ ಅಂತ. ವೇಟ್ ಸರಿಯಾಗಿ ಆಗೋದಿಲ್ಲ, ಡೆಲಿವರಿ ಟೈಮ್ನಲ್ಲಿ ಅದ್ರ ತೂಕ ಕಮ್ಮಿ ಆಗುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ತುಂಬ ಬೇಗನೆ ಡೆಲಿವರಿ ಆಗುತ್ತೆ, 7ನೇ ತಿಂಗಳು 8ನೇ ತಿಂಗಳೊಳಗಡೆ ಪ್ರೀಟರ್ಮ್ ಡೆಲಿವರಿ ಅಂತ ಕರಿತೀವಿ, ಹಾಗಾಗ್ಬೋದು. ಆಮೇಲೆ ಅವರಿಗೆ ಬೇರೆ ಬೇರೆ ಥರದ ಇನ್ಫೆಕ್ಷನ್, ಯಾವುದು ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು, ಈ ಥರದ ಇನ್ಫೆಕ್ಷನ್ಸ್ ಎಲ್ಲ ಬೇಗನೆ ಆಗುತ್ತೆ.
0: ಮೇಡಮ್, ಇನ್ನು ಬೆಳೆಯುವಂತಹ ಮಕ್ಕಳಲ್ಲಿ ರಕ್ತಹೀನತೆ ಏನಾದ್ರು ಕಂಡು ಬರುತ್ತಲ್ವಾ, ಅವರು ಆಗ ಅವರ ಒಂದು ದೈಹಿಕ ಬೆಳವಣಿಗೆ ಮೇಲೆ ಹಾಗೇನೆ ಕಲಿಕಾ ಸಾಮರ್ಥ್ಯದ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ?
1: ಹೌದು, ಖಂಡಿತ. ಈಗ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂತಂದ್ರೆ ಅವರಿಗೆ ಮಕ್ಕಳಿಗೆ ಇನ್ನೂ ಒಂದು ಏನಾಗುತ್ತೆ ಅಂತಂದ್ರೆ ಅವ್ರು ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ ಅನಿಮಿಯಾದೊಳಗಡೆ, ಅದು ಒಂದು ತುಂಬಾ ಕಾಮನ್. ಅವರಿಗೆ ಅನಿಮಿಯಾ ಆಯ್ತು ಅಂತಂದ್ರೆ ಅವ್ರು ಊಟನೇ ಹೋಗೋದಿಲ್ಲ ಅಂತ ಹೇಳ್ತಾರೆ, ಅದರಿಂದ ಅದು ಇನ್ನೂ ವರ್ಸನ್ ಆಗ್ತಾ ಹೋಗುತ್ತೆ. ಆಮೇಲೆ ಕಾನ್ಸಂಟ್ರೇಷನ್ ಮೇಲೆ ಎಫೆಕ್ಟ್ ಆಗೋದ್ರಿಂದ ಮಕ್ಕಳು ಅಭ್ಯಾಸದೊಳಗಡೆನು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ, ಅವರ ಓದೋಕ್ಕೂ ಆಗೋದಿಲ್ಲ, ಓದಿದ್ರೆ ಸರಿಯಾಗಿ ನೆನ್ಪಿಟ್ಕೊಳ್ಳೋದಿಲ್ಲ, ಅದರಿಂದ ಅವರ ಪರ್ಫಾರ್ಮೆನ್ಸಿಗೂ ಎಫೆಕ್ಟ್ ಆಗುತ್ತೆ, ಅವ್ರ ಬೆಳವಣಿಗೆಗೂ. ಯಾಕಂದ್ರೆ ಮಕ್ಕಳು ಬೆಳವಣಿಗೆ ತುಂಬ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಬೇಕಾಗಿರೋ ಹಿಮೋಗ್ಲೋಬಿನ್ ಸಿಗಲಿಲ್ಲ ಅಂತಂದ್ರೆ ಅವರ ಬೆಳವಣಿಗೆನೂ ಸರಿಯಾಗಿ ಆಗೋದಿಲ್ಲ, ಅದರಿಂದ ಅವರಿಗೆ ಬೇರೆ ಬೇರೆ ತರದ ಇನ್ಫೆಕ್ಷನ್ಸ್ ಆಗೋದಾಗ್ಲಿ, ಆಮೇಲೆ ಅವರ ವೇಟ್ ಕಡಿಮೆ ಆಗೋದು, ಮಾಲ್ನರಿಷ್ಮೆಂಟ್ ಆಗೋದು, ಈ ತರ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ.
0: ಮೇಡಮ್, ಹಾಗಾದ್ರೆ ಈ ಒಂದು ಅನಿಮಿಯ ರಕ್ತಹೀನತೆ ಅನ್ನುವಂಥದ್ದು ಬರದಂತೆ ನೋಡಿಕೊಳ್ಳೋದಕ್ಕೆ ನಾವು ಪ್ರತಿದಿನ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅಂತ?
1: ಈಗ ಅನಿಮಿಯಾ ಬರಬಾರ್ದು ಅಂತಂದ್ರೆ ನಾವು ದಿನನಿತ್ಯದೊಳಗಡೆನು ನಾವು ನಮ್ಮ ಸಮತೋಲನ ಆಹಾರವನ್ನು ಸೇವಿಸಬೇಕು. ಅಂದ್ರೆ ನಮಗೆ ಡೈಲಿ ನಾವು ಊಟ ಮಾಡಬೇಕಾದ್ರೆ ಇದು ಹೇಗೆ ಸಸ್ಯಾಹಾರಿಗಳಿಗೆ ಡಿಫ್ರೆಂಟ್ ಆಗುತ್ತೆ, ಮಿಕ್ಸ್ಡ್ ಎಲ್ಲ ನಾನ್ ವೆಜ್ ಊಟ ಮಾಡೋರಿಗೂ ಡಿಫ್ರೆಂಟ್ ಆಗಿರುತ್ತೆ. ಈಗ ಯೂಶ್ವಲಿ ನಾವು ಐರನ್ ಕಂಟೆಂಟ್ ಇರೋ ಫುಡ್ಸ್ ಅನ್ನ ಚೆನ್ನಾಗಿ ತಗೋಬೇಕು. ಈಗ ಎಲ್ಲ ಬೇಳೆ ಕಾಳುಗಳಾಗ್ಲಿ, ಸ್ಪ್ರೌಟ್ಸು, ಆಮೇಲೆ ಎಲ್ಲ ತರದ ಹಣ್ಣುಗಳು, ಡ್ರೈ ಫ್ರೂಟ್ಸು, ಖಜೂರ, ಬಾದಾಮಿ, ಇದಂತೆಲ್ಲ ಆಹಾರಗಳನ್ನು ನಾವು ಚೆನ್ನಾಗಿ ತಗೋಬೇಕು. ಆಮೇಲೆ ಪ್ರೋಟೀನ್ ಕಂಟೆಂಟ್ ಇರೋ ಆಹಾರಗಳನ್ನು ಚೆನ್ನಾಗಿ ಸೇವಿಸಬೇಕು. ಇದರಿಂದ ನಾವು ಸಮತೋಲನ ಆಹಾರವನ್ನು ಮೇಂಟೈನ್ ಮಾಡಿಕೊಂಡು ಹೋದರೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಕಮ್ಮಿ ಆಗುತ್ತೆ. ಆಮೇಲೆ ಆದಷ್ಟು ನಾವು ಕಬ್ಬಿಣದ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸಬೇಕು, ಅದರಿಂದ ಅದು ಆಹಾರದೊಳಗಡೆ ಸೇರಿಕೊಂಡು ನಮ್ಮ ಕಬ್ಬಿಣದ ಅಂಶ ಹೆಚ್ಚಾಗುತ್ತೆ ಬಾಡಿಯೊಳಗಡೆ. ಇದು ಒಂದು. ಇನ್ನೂ ಒಂದು ಏನು ಅಂತಂದ್ರೆ ನಾವು ಊಟ ಮಾಡಿದ್ಮೇಲೆ ಅವರು ತುಂಬ ಟೀ ಕಾಫಿ ಎಲ್ಲ ತಗೊಂತಾ ಇರ್ತಾರೆ. ಟೀ ಕಾಫಿ ಎಲ್ಲ ತಗೊಂಡ್ರೆ ಇದೇನಾಗುತ್ತೆ ಅಂದ್ರೆ ಐರನ್ ಅಬ್ಸಾರ್ಪ್ಷನ್ಗೆ ಎಫೆಕ್ಟ್ ಮಾಡುತ್ತೆ, ಅದು ಒಂದು ಬಿಡಬೇಕು. ಆಮೇಲೆ ಒಮ್ಮೆ ಕ್ಯಾಲ್ಸಿಯಂ ಕೂಡ ಅದನ್ನ ಅಬ್ಸಾರ್ಪ್ಷನ್ಗೆ ಎಫೆಕ್ಟ್ ಮಾಡುತ್ತೆ. ಈಗ ಒಬ್ಬೊಬ್ಬರಿಗೆ ನಾವು ಅನಿಮಿಯಾ ಟ್ರೀಟ್ಮೆಂಟ್ ಸಲುವಾಗಿ ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತೀವಲ್ಲ, ಅವರು ಆ ಮೆಡಿಸಿನ್ ತಗೊಂಡ ಮೇಲೆ ಕೂಡ ಸ್ವಲ್ಪ ಹಾಲು ತಗೊಳ್ಳೋದಾಗ್ಲಿ, ಟೀ ಕಾಫಿ ತಗೊಳ್ಳೋದು ಗ್ಯಾಪ್ ಮಾಡಿನೇ ತಗೋದು.
0: ಮೇಡಮ್, ಈಗ ಸಸ್ಯಾಹಾರ ಸೇವಿಸುವವರಿಗೆ ಈ ಒಂದು ಐರನ್ ಕಂಟೆಂಟ್ ಬೇಕು ಅನ್ನೋದಾದ್ರೆ ಅವರಿಗೆ ಯಾವ ಒಂದು ಆಹಾರದಲ್ಲಿ ಹೆಚ್ಚಾಗಿ ಸಿಗುತ್ತೆ? ಆಲ್ರೆಡಿ ತಾವು ತಿಳಿಸಿದ್ರಿ, ಯಾವ ಒಂದು ಆಹಾರದಲ್ಲಿ ಅವರು ಹೆಚ್ಚಾಗಿ ಸಿಗುತ್ತೆ ಅವರಿಗೆ?
1: ಅವರು ಈಗ ಎಲ್ಲ ತರಹದ ಸಸ್ಯಾಹಾರಿಗಳಿಗೆ ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ತಗೋಬೇಕು. ಈಗ ಮೇಥಿ, ಪಾಲಕ್, ಅದು ಅಲ್ಲದೆ ಇವೆಲ್ಲ ಬೇಳೆಕಾಳುಗಳು ಸೀರಿಯಲ್ಸ್ ಅಂತೀವಲ್ಲ ಅದು, ಸ್ಪ್ರೌಟ್ಸ್ ತೊಗೋಬೇಕು. ಆಮೇಲೆ ಇವೆಲ್ಲ ಡ್ರೈ ಫ್ರೂಟ್ಸ್ ಒಳಗಡೆ ಮೇನ್ಲಿ ಖಜೂರ, ಅಂಜೂರ, ಆಮೇಲೆ ಬಾದಾಮಿ ಇವೆಲ್ಲದರಿಂದ ಅವರಿಗೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅವರು ಅಂತಂದರೆ, ಇದು ನಾವು ಸಾಮಾನ್ಯವಾಗಿ ಶೇಂಗಾ ಮತ್ತು ಬೆಲ್ಲ ಅವೆರಡೂ ಕೂಡಿಸಿ ಒಂದೊಂದು ಡೈಲಿ ಒಂದೊಂದು ಉಂಡೆ ತಿಂತಾ ಹೋದರೆ ಅದು ಪ್ರೋಟೀನು ಮತ್ತು ಐರನ್ ಎರಡೂ ಸಪ್ಲಿಮೆಂಟ್ ಮಾಡುತ್ತೆ. ಸಾಧ್ಯವಾದಷ್ಟು ಬೆಲ್ಲವನ್ನು ಯೂಸ್ ಮಾಡಿದಷ್ಟು ಚಲೋ.
0: ಮೇಡಮ್, ಈಗ ಕಬ್ಬಿಣದ ಜೊತೆಗೆ ವಿಟಮಿನ್ ಸಿ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಈಗ ವಿಟಮಿನ್ ಸಿ ಇರುವಂತಹ ಆಹಾರ ನಮ್ಮ ದೇಹ ಈ ಒಂದು ಕಬ್ಬಿಣದ ಅಂಶವನ್ನು ಹೀರ್ಕೊಳ್ಳೋದಕ್ಕೆ ಹೇಗೆ ಅದು ಸಹಾಯ ಮಾಡುತ್ತೆ ಅಂತ.
1: ಯೂಶ್ವಲಿ ವಿಟಮಿನ್ ಸಿ ಏನು ಮಾಡುತ್ತೆ ಅಂತಂದರೆ, ನಮ್ಮ ಬಾಡಿ ಒಳಗಡೆ ಇರುವ ಐರನ್ನ ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ವಿಟಮಿನ್ ಸಿ ಇರುವ ಆಹಾರಗಳು ಅಂತಂದರೆ ನೆಲ್ಲಿಕಾಯಿ, ನಿಂಬೆಹಣ್ಣು, ಕಿತ್ತಲೆ ಹಣ್ಣು ಇವೆಲ್ಲ ತಗೊಳ್ಳೋದ್ರಿಂದ ಅದು ಏನು ಮಾಡುತ್ತೆ ಅಂತಂದರೆ, ಕರೆಕ್ಟಾಗಿ ನಮ್ಮ ಆಹಾರದೊಳಗಡೆ ಇರುವ ಕಬ್ಬಿಣದ ಅಂಶವನ್ನು ಹೀರ್ಕೊಂಡು ನಮ್ಮ ಬಾಡಿಗೆ ಸಾಗಿಸುತ್ತೆ. ಅದರ ಸಲುವಾಗಿ ವಿಟಮಿನ್ ಸಿಯ ಸಾಧ್ಯವಾದಷ್ಟು ತಗೊಳ್ಳೇಬೇಕು.
0: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿಯವರು. ಮೇಡಮ್, ಈಗಾಗಲೇ ತಾವು ತಿಳಿಸ್ತಾ ಇದ್ರಿ, ಈಗ ನಮಗಿರುವಂತ ಒಂದು ಸಾಮಾನ್ಯವಾದ ಅಭ್ಯಾಸ ಅಂದ್ರೆ ಊಟ ಆದ್ಮೇಲೆ ಕಾಫಿ ಅಥವಾ ಟೀ ಕುಡಿಯುವಂತ ಒಂದು ಅಭ್ಯಾಸ ಇರುತ್ತೆ. ಈ ಅಭ್ಯಾಸವು ನಮ್ಮ ದೇಹ ಒಂದು ಕಬ್ಬಿಣದ ಅಂಶವನ್ನ ಹೀರ್ಕೊಳ್ಳೋದಕ್ಕೆ ಇದು ನಮಗೆ ತೊಂದರೆಯನ್ನ ಉಂಟು ಮಾಡುತ್ತೆ ಅಂತ ತಿಳಿಸ್ತಾ ಇದ್ರಿ. ಯಾವ ರೀತಿ ತೊಂದರೆ ಉಂಟು ಮಾಡುತ್ತೆ ಮೇಡಮ್?
2: ಈಗ ಟೀ ಕಾಫಿ ಒಳಗಡೆ ಇರುವ ಸ್ವಲ್ಪ ಅಂಶಗಳೇನಿರುತ್ತಲ್ಲ ಅದು ಹೋಗಿ ನಮ್ಮ ಐರನ್ ಅಬ್ಸಾರ್ಪ್ಷನ್ ಏನಾಗ್ತಾ ಇರುತ್ತಲ್ಲ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಅದರ ಸಲುವಾಗಿ ಅದು ಏನು ಕಬ್ಬಿಣದ ಅಂಶ ನಮ್ಮ ಬಾಡಿಗೆ ಹೋಗಿ ಹತ್ಕೋಬೇಕಲ್ಲ ಅದು ಸೇರೋದಿಲ್ಲ. ಅದರ ಸಲುವಾಗಿ ನಾವು ಟೀ ಕಾಫಿಯನ್ನ ಅವಾಯ್ಡ್ ಮಾಡಬೇಕು ಆಹಾರ ತಗೊಂಡಾದ್ಮೇಲೆ.
1: ಮೇಡಮ್, ಈಗ ಐರನ್ ಟ್ಯಾಬ್ಲೆಟ್ ಹಾಗೇನೆ ಫೋಲಿಕ್ ಆಮ್ಲದ ಒಂದು ಟ್ಯಾಬ್ಲೆಟ್ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾರು ಈ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು, ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅಂತ ಅದರ ಬಗ್ಗೆ ತಿಳಿಸ್ಕೊಡೋದಾದ್ರೆ.
2: ಆಕ್ಚುಲಿ ನಾವು ಈಗ ಅನಿಮಿಯಾ ಆಗಿದೆ ಅಂತ ಹೇಳಿ ಡಿಸೈಡ್ ಆದ್ಮೇಲೆ ಅವರಿಗೆಲ್ಲರಿಗೂ ರಕ್ತ ಪರೀಕ್ಷೆ ಮಾಡಿ ರಕ್ತ ಪರೀಕ್ಷೆ ಆದ್ಮೇಲೆ ಅವರಿಗೆ ಯಾವ ಸ್ಟೇಜ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ಸಿವಿಯರಿಟಿ ಗೊತ್ತಾಗುತ್ತೆ, ಕಡಿಮೆ ಇದೇನೋ ಜಾಸ್ತಿ ಇದೇನೋ ಅಂತ. ಒಬ್ಬೊಬ್ಬರಿಗೆ ನಾವು ಬರೀ ಟ್ಯಾಬ್ಲೆಟ್ ಮುಖಾಂತರನೇ ಟ್ರೀಟ್ಮೆಂಟ್ ಕೊಡ್ತೀವಿ, ಒಬ್ಬೊಬ್ಬರಿಗೆ ಅದರದ್ದು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ, ಆಮೇಲೆ ಒಬ್ಬೊಬ್ಬರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಬೇಕಾಗುತ್ತೆ. ಈಗ ಯಾರಿಗೆ ಕಡಿಮೆ ಪ್ರಮಾಣದ ಇರುತ್ತಲ್ವಾ, ಅರೌಂಡ್ 9-11 ವರೆಗೂ ಯಾರಿಗಾದ್ರೂ ಇದ್ರೆ ಹಿಮೋಗ್ಲೋಬಿನ್, ಅವರಿಗೆ ನಾವು ಟ್ಯಾಬ್ಲೆಟ್ ಮುಖಾಂತರ ಅದನ್ನ ಇಂಪ್ರೂವ್ ಮಾಡಬಹುದು. ಅವರಿಗೆ ನಾವು ಐರನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅದರ ಜೊತೆನೂ, ಯಾಕಂದ್ರೆ ಈಗ ಹಿಮೋಗ್ಲೋಬಿನ್ ರೆಡಿ ಆಗಬೇಕು ಅಂತಂದ್ರೆ ಅವರಿಗೆಲ್ಲ ಬೇರೆ ವಿಟಮಿನ್ಸ್ ಕೂಡ ಬೇಕಾಗುತ್ತೆ. ಈಗ ಫೋಲಿಕ್ ಆಸಿಡ್ ಆಗಲಿ, ವಿಟಮಿನ್ B12 ಆಗಲಿ, ಇದೆಲ್ಲ ಬೇಕಾಗುತ್ತೆ. ಅದರ ಸಲುವಾಗಿ ನಾವು ಐರನ್ ಅದರ ಜೊತೆ ಬೇರೆ ಸಪ್ಲಿಮೆಂಟ್ಸ್ ಕೊಡ್ತೀವಿ.
1: ಮೇಡಮ್, ಈಗ ಕೆಲವೊಬ್ಬರು ವೈದ್ಯರ ಒಂದು ಸಲಹೆಯನ್ನ ತೆಗೆದುಕೊಳ್ಳದೆ ಈ ಒಂದು ಕಬ್ಬಿಣದ ಮಾತ್ರೆಗಳನ್ನ, ಐರನ್ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ಸ್ವತಃ ಹೀಗೆ ಮಾತ್ರೆ ತೆಗೆದುಕೊಳ್ಳೋದು ಎಷ್ಟು ಸರಿ ಅಂತ?
2: ಇದು ಸರಿ ಅಲ್ಲ ಆಕ್ಚುಲಿ. ಯಾಕಂದ್ರೆ ಏನೇ ಆಗ್ಲಿ ನಮ್ಗೆ ಈಗ ಅನಿಮಿಯಾ ಆಗಿದೆ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಆಗಿದೆ, ಆಮೇಲೆ ಯಾವ ಕಾರಣಕ್ಕೆ ಆಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಒಬ್ಬೊಬ್ಬರಿಗೆ ಡೆಫಿಷಿಯನ್ಸಿಲಿಂತಾನೆ ಆಗಿರ್ಬೋದು, ಅಂದ್ರೆ ಅವರು ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೇನು ಆಗಿರ್ಬೋದು. ಒಬ್ಬೊಬ್ಬರಿಗೆ ಏನಿರುತ್ತೆ, ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಪೈಲ್ಸ್ ಇರ್ಬೋದು, ಅಥವಾ ಹಿಮೋಗ್ಲೋಬಿನೋಪತೀಸ್ ಅಂತೀವಿ ಆ ಥರ ಏನಾದರೂ ಇದ್ರೆ ಅದನ್ನ ನಾವು ಸರಿಯಾಗಿ ಪತ್ತೆ ಹಚ್ಚಿದೆ ಆಮೇಲೆ ಟ್ರೀಟ್ಮೆಂಟ್ ತಗೋಬೇಕು. ಅದಕ್ಕೆ ಸಾಧ್ಯವಾದಷ್ಟು ವೈದ್ಯರ ಸಲಹೆ ಮೇರೆನೆ ತಗೊಂಡ್ರೆ ಒಳ್ಳೆಯದು.
1: ಮೇಡಮ್, ಈಗ ಅನಿಮಿಯಾ ಇದೆ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಕೆಲವೊಂದು ಪರೀಕ್ಷೆ ಮಾಡಲಾಗುತ್ತೆ ಅಂತ ತಾವು ತಿಳಿಸಿದ್ರಿ. ಯಾವ ಯಾವ ರಕ್ತ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಮೇಡಮ್?
2: ಈಗ ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತೀವಿ, ಅದರೊಳಗಡೆ ಹಿಮೋಗ್ಲೋಬಿನ್, ಪ್ಲೀಟ್ಲೆಟ್, WBC ಅದೆಲ್ಲ ಟೆಸ್ಟ್ ಮಾಡಲಾಗುತ್ತೆ. ಆಮೇಲೆ ಈಗ ಅದರೊಳಗಡೆ ಹಿಮೋಗ್ಲೋಬಿನ್ ಕಡಿಮೆ ಬಂತು ಅಂದರೆ ಅದನ್ನು ಕಾರಣ

0: ಇರೋ ಆಹಾರವನ್ನ ಅವರು ಸೇವಿಸ್ಕೊಳ್ಬೇಕು. ಆಮೇಲೆ ಅವರಿಗೆ ಯಾವ್ದಾದ್ರು ಸಿಂಪ್ಟಮ್ಸ್, ಈಗೇನಾದ್ರೂ ವೀಕ್ನೆಸ್ ಅಂತ ಇದೆ, ತಲೆ ಸುತ್ತು ಬರ್ತಾ ಇದೆ ಅಂತಂದ್ರೆ ಅವ್ರು ಹೋಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಕೋಬೇಕು. ಆಮೇಲೆ ಈಗಂತೂ ನೀವು ನೋಡ್ತಾ ಇದ್ದೀರಿ ತುಂಬಾ ಹೆಲ್ತ್ ಚೆಕ್ಅಪ್ಸ್, ಈವನ್ ಗೌರ್ಮೆಂಟ್ ದವರು ತುಂಬಾನೇ ಕ್ಯಾಂಪ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆನೂ ಹಿಮೋಗ್ಲೋಬಿನ್ ಎಲ್ಲ ಚೆಕಪ್ ಆಗ್ತಾ ಇದೆ, ಅವರು ಅದನ್ನು ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಆಮೇಲೆ ಅವರಿಗೆ ಅನಿಮಿಯಾ ಅಂತ ಹೇಳಿ ಕಂಡು ಹಿಡಿದ ಮೇಲೆ ಇದು ವೈದ್ಯರು ಯಾವ ರೀತಿ ಟ್ರೀಟ್ಮೆಂಟ್ ಹೇಳ್ತಾರೆ ಅದನ್ನ ತಗೊಳ್ಬೇಕು. ಆಮೇಲೆ ಒಬ್ಬೊಬ್ಬರಿಗೆ ಹುಕ್ವಮ್ ಇನ್ಫೆಸ್ಟೇಷನ್ ಎಲ್ಲ ಆಗ್ತಾ ಇರುತ್ತೆ, ಅದರ ಸಲುವಾಗಿ ಅವರು ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಗೌರ್ಮೆಂಟ್ ದವರು, ಅದನ್ನು ಅವರು ತೆಗೆದುಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಅಂತಂದ್ರೆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲೆಲ್ಲ ನಾವು ಸಪ್ಲಿಮೆಂಟೇಷನ್ ಏನು ಕೊಡ್ತೀವಲ್ಲ, ಐರನ್, ಕ್ಯಾಲ್ಶಿಯಂ, ಒಬ್ಬೊಬ್ಬರು ತಲೆಯೊಳಗಡೆ ಇದೇ ಇಲ್ಲ, ಅವ್ರು ತುಂಬಾ ಟ್ಯಾಬ್ಲೆಟ್ ತಗೊಂಡ್ರೆ ಬೇಬಿ ವೇಟ್ ಜಾಸ್ತಿ ಆಗುತ್ತೆ, ಬೇಬಿ ವೇಟ್ ಜಾಸ್ತಿಯಾಗಿ ಸಿಸೇರಿಯನ್ ಮಾಡ್ತಾರೆ ಅಂತ. ಇದು ಆ ಥರ ಏನು ವೇಟ್ ಜಾಸ್ತಿ ಮಾಡಲ್ಲ, ಯಾಕಂದ್ರೆ ಪ್ರೆಗ್ನೆನ್ಸಿ ಒಳಗಡೆ ಏನಾಗುತ್ತೆ, ಅವ್ರದಿಗೆ ಇವ್ರು ಎಷ್ಟು ಊಟ ಮಾಡ್ತಾರಲ್ಲ, ಇವ್ರ ಮಗು ಮತ್ತು ಇವರಿಗೆ ಇಬ್ಬರಿಗೂ ಸಾಲೋದಿಲ್ಲ, ಜಾಸ್ತಿನೂ ತಗೋಬೇಕಾಗುತ್ತೆ. ಅದರ ಸಲುವಾಗಿ ಐರನ್ ಟ್ಯಾಬ್ಲೆಟ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾರೆ, ಇದರಿಂದ ಸಿಸೇರಿಯನ್ ಆಗೋದಿಲ್ಲ. ಆಮೇಲೆ ಏನಾಗುತ್ತೆ, ಡೆಲಿವರಿ ಟೈಮಲ್ಲಿ ಅನಿಮಿಯಾ ಇದ್ರೆ ತುಂಬಾ ರಕ್ತಸ್ರಾವ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಪ್ರಿವೆಂಟ್ ಮಾಡೋ ಸಲುವಾಗಿ ಮುಂಜಾಗ್ರತೆ ವಹಿಸಿ ನಾವು ಕೊಡ್ತಾ ಇರೋದು. ಸೊ ಅದನ್ನು ಟ್ಯಾಬ್ಲೆಟ್ ತಗೋಬೇಕು. ಡೆಲಿವರಿ ಆದ್ಮೇಲೆ ಕೂಡ ಅವರು ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡೋದಿರುತ್ತೆ, ಮಗುವಿಗೆ ಹಾಲು ಕುಡಿಸ್ಬೇಕು, ಅದರ ಸಲುವಾಗಿನೂ ನಾವು ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತೀವಿ. ಇದೆಲ್ಲ ಕರೆಕ್ಟಾಗಿ ಅವರು ಫಾಲೋ ಮಾಡಿದ್ರೆ ತಾಯಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿ ಆರಾಮಾಗಿ ಇರ್ತದೆ.
1: ಮೇಡಮ್, ಇನ್ನು ಕಿಶೋರಿಯರು ಅಂದ್ರೆ ಪ್ರೌಢಾವಸ್ಥೆಯಲ್ಲಿರುವಂತಹ ಹುಡುಗಿಯರು, ಅವರ ಒಂದು ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವರ ಆರೋಗ್ಯ ಮತ್ತು ಅವರ ಒಂದು ಆಹಾರದ ಬಗ್ಗೆ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಪೋಷಕರಾದವರು ಅಂತ?
0: ಈಗೀಗ ನೋಡಿ, ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಮುಂಚೆಗಿಂತ ಈಗ ಅವರು ಬೇಗನೆ ವಯಸ್ಸಿನಲ್ಲೇ ಇದು ಮೆನಾರ್ಕಿ ಬರ್ತಾ ಇದೆ, ಅಂದರೆ ಅವರು ಮುಟ್ಟು ತುಂಬ ಬೇಗನೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಆದಮೇಲೆ ಅವರಿಗೆ ಸ್ವಲ್ಪ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದು ಹಾರ್ಮೋನ್ ಚೇಂಜಸ್ಲಿಂತನೂ ಆಗುತ್ತೆ. ಸ್ವಲ್ಪ ಸ್ವಲ್ಪ ಜನಕ್ಕೆ ತಿಂಗಳ ತಿಂಗಳ ಕರೆಕ್ಟಾಗಿ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ತುಂಬ ಹೆವಿಯಾಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ತುಂಬ ಹೆವಿ ಆಯಿತು ಅಂತಂದರೆ ಅವರು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಒಬ್ಬೊಬ್ಬರು ನಿರ್ಲಕ್ಷ್ಯ ಮಾಡ್ತಾರೆ, ಏ ಇದು ಆಗುತ್ತೆ, ಹೀಗೆ ದೊಡ್ಡವರಾಗಿದ್ದಾರೆ, ಆಮೇಲೆ ಕ್ರಮೇಣ ನಮ್ಮ ತಾಯಿಗೂ ಹಂಗೆ ಆಗ್ತಾ ಇತ್ತು, ನಮ್ಮ ಅಜ್ಜಿಗೂ ಹಂಗೆ ಆಗ್ತಾ ಇತ್ತು, ಆಮೇಲೆ ಸರಿಯಾಯಿತು ಅಂತ. ಹಾಗೆ ಮಾಡಬಾರದು. ಅದು ಹಾರ್ಮೋನ್ ಚೇಂಜಸ್ ಇರಬಹುದು, ಬಟ್ ನೀವು ವೈದ್ಯರ ಸಲಹೆ ತೆಗೆದುಕೊಂಡು ಅದನ್ನು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡು, ಒಬ್ಬೊಬ್ಬರಿಗೆ ನೋಡಿ ತುಂಬ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ ನಾವು ಹೇಳೋದಿಲ್ಲ, ಇದೆಲ್ಲ ನಾರ್ಮಲ್ಲೇ ಇದೆ, ಜಸ್ಟ್ ನೀವು ತುಂಬ ಬ್ಲೀಡಿಂಗ್ ಆಗದೆ ಇರೋ ಹಾಗೆ ಸ್ವಲ್ಪ ಮೆಡಿಸಿನ್ ಕೊಡ್ತೀವಿ, ಅವರಿಗೆ ಅನಿಮಿಯಾ ಬರದೇ ಇರೋ ಹಾಗೆ ನಾವು ಮೆಡಿಸಿನನ್ನು ಕೊಟ್ಟು ಅವರ ಓವರ್ಆಲ್ ಹೆಲ್ತ್ ಇಂಪ್ರೂವ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಹೆಣ್ಮಗನೇ ಗಂಡ್ಮಗಳೇ ಅವರು ಅಡೋಲಸೆಂಟ್ ಪೀರಿಯಡ್ ಒಳಗಡೆ ಇರೋ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಆವಾಗ ಅವರು ಮುನ್ನೆಚ್ಚರಿಕೆ ತಗೊಂಡ್ರೆ ಮುಂದೆ ಏನು ದೊಡ್ಡ ಸಮಸ್ಯೆ ಅಥವಾ ಸಿವಿಯರ್ ಅನಿಮಿಯಾ ಆಗದೇ ಇರೋದನ್ನು ನಾವು ತಡೆಗಟ್ಟ.
1: ಮೇಡಮ್, ಈಗ ಅನಿಮಿಯಾ ಬಗ್ಗೆ, ಈ ಒಂದು ರಕ್ತಹೀನತೆಯ ಬಗ್ಗೆ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ, ತಾವು ವೈದ್ಯರಾಗಿ ಅದನ್ನು ಯಾವ ರೀತಿ ಗುರುತಿಸ್ತೀರಾ?
0: ಈಗ ಅನಿಮಿಯಾ ಅಂತಂದರೆ ಎಲ್ಲರೂ ಎಂದುಕೊಂತಾರೆ, ಮೇನ್ ಅಂದರೆ ಅನಿಮಿಯಾ ಆಗಿದೆ ಅಂತಂದರೆ ಐರನ್ ಟ್ಯಾಬ್ಲೆಟ್ ತಗೋಬೇಕು ಅಂತ. ಹೋಗಿ ಐರನ್ ಟ್ಯಾಬ್ಲೆಟ್ ತಗೊಂತಾರೆ, ಮತ್ತೆ ಸ್ವಲ್ಪ ದಿವಸನೇ ತಗೊಳ್ಳೋದು, ಮತ್ತೆ ಬಿಡೋದು, ಅಷ್ಟು ಮಾಡ್ತಾರೆ. ಅದು ಮಾಡೋದು ತಪ್ಪು. ಅದು ಅವರು ವೈದ್ಯರ ಹತ್ರ ಬಂದು, ನಾನು ಈಗಾಗಲೇ ಹೇಳಿದ ಥರ ಎಲ್ಲ ಏನೇನು ಟೆಸ್ಟ್ ಇದೆ ಎಲ್ಲ ಅದು ಮಾಡಿಕೊಂಡು ಕಾರಣ ಪತ್ತೆ ಹಚ್ಚಿಕೊಳ್ಳೋದು ಇಂಪಾರ್ಟೆಂಟ್. ಅದು ಯಾವ ಥರದ ಕಾರಣ ಇದೆ ಅಂತ ಅದರ ಪ್ರಕಾರ ನೀವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನಾವು ಟ್ಯಾಬ್ಲೆಟ್ ಕೊಟ್ಟರು ಅದು ಒಂದು 10 ಟ್ಯಾಬ್ಲೆಟ್ಗೆ 15 ಟ್ಯಾಬ್ಲೆಟ್ಗೆ ನಾರ್ಮಲ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ನಾವು ತಿಂಗಳಾನುಗಟ್ಟಲೆ ಅವರಿಗೆ ಟ್ಯಾಬ್ಲೆಟ್ ಕೊಡ್ತಾ ಇರ್ತೀವಿ ಇಂಪ್ರೂವ್ ಆಗಲಿ ಅಂತ. ಅದು ಒಂದು ಅವರು ಕರೆಕ್ಟಾಗಿ ಫಾಲೋ ಮಾಡಬೇಕು, ಏನು ಟ್ರೀಟ್ಮೆಂಟ್ ಹೇಳುತ್ತಲ್ಲ ಅದು ಕರೆಕ್ಟಾಗಿ ತಗೋಬೇಕು. ಆಮೇಲೆ ಒಬ್ಬೊಬ್ಬರು ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ಲ, ಏನು ಇದರಿಂದನೆಲ್ಲ ನೀವು ಟೆಸ್ಟ್ ಮಾಡಿಸಿನೂ ನೀವು ಇದೇ ಟ್ಯಾಬ್ಲೆಟ್ ಕೊಡೋದಲ್ಲ, ನಮಗೆ ಟ್ಯಾಬ್ಲೆಟೇ ಕೊಟ್ಬಿಡಿ ಡೈರೆಕ್ಟ್ ಅಂತಾರೆ. ಅದು ತಪ್ಪು. ಯಾಕಂದರೆ ಹಿಮೋಗ್ಲೋಬಿನೋಪತೀಸ್ ಅಂತೆಲ್ಲ ಇತ್ತು ಅಂತ ಅಂದರೆ ಅದನ್ನು ನಾವು ಸರಿಯಾಗಿ ಯಾವ ಥರ ಇದ್ದಿದೆ ಅಂತ ಹೇಳಿ ಅದರ ಪ್ರಕಾರ ಟ್ರೀಟ್ಮೆಂಟು ಕೊಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ಪ್ರೆಗ್ನೆನ್ಸಿ ಒಳಗಡೆನೂ ಒಮ್ಮೆ ಡೈರೆಕ್ಟಾಗಿ ಟ್ಯಾಬ್ಲೆಟ್ ಕೊಡೋದು ಸರಿಯಲ್ಲ. ಹಿಮೋಗ್ಲೋಬಿನೋಪತೀಸ್ ಏನಾದರೂ ಇದ್ದರೆ ಒಮ್ಮೊಮ್ಮೆ ಏನಾಗುತ್ತೆ, ತಾಯಿಯಿಂದ ಮಗುವಿಗೆ ಬರೋ ಚಾನ್ಸ್ ಇರುತ್ತೆ. ಈಗ ಅದರೊಳಗಡೆನೂ ಮೇಜರ್ ಟೈಪ್, ಮೈನರ್ ಟೈಪ್ ಅಂತ ಎರಡಿರುತ್ತೆ. ತಾಯಿಗೆ ಮೈನರ್ ಇತ್ತು ಅಂತಂದರೆ ಅದು ಕೂಡ ಮಗುವಿಗೆ ಬರ್ಬೋದು. ಅದರ ಸಲುವಾಗಿ ನಾವು ತಾಯಿಗೆ ಏನಾದರೂ ಹಿಮೋಗ್ಲೋಬಿನೋಪತಿ ಇತ್ತು ಅಂತಂದರೆ ಅವ್ರ ಹಸ್ಬೆಂಡು ಟೆಸ್ಟ್ ಮಾಡ್ತೀವಿ. ಇಬ್ಬರಿಗೂ ಬಂತು ಅಂತಂದರೆ ಆ ಮಗುವಿಂದು ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕೋ ಇಲ್ಲೋ ಅಂಥೇಳಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ಇರಲಿ, ಫಸ್ಟ್ ವೈದ್ಯರು ಹೇಳಿದಾಗೆ ಟೆಸ್ಟ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಟ್ರೀಟ್ಮೆಂಟು ತಗೋಬೇಕು.
1: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ

0: ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ just dial 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ರಕ್ತಹೀನತೆ ಅನಿಮಿಯಾ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿಯವರು. ಮೇಡಮ್, ಇನ್ನು ಅನಿಮಿಯಾ ಬಂದ್ರೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಸಾಕು ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ, ಆಹಾರದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತಾರೆ. ಈಗ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಸಾಕಾಗುತ್ತಾ ಅಥವಾ ಕೆಲವೊಮ್ಮೆ ವೈದ್ಯಕೀಯ ಚಿಕಿತ್ಸೆನೂ ಅವರಿಗೆ ಬೇಕಾಗುತ್ತಾ ಹೇಗೆ ಅಂತ?
1: ನಾನು ಈಗಾಗಲೇ ಹೇಳಿದ ಹಾಗೆ ಅದೇ ಅವ್ರ ಟ್ರೀಟ್ಮೆಂಟ್ ಅವ್ರದ್ದು ಎಷ್ಟು ಪ್ರಮಾಣ ಇದೆ ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಅದು ಏನು ಕಾರಣ ಇದೆ ಅಂತ. ಈಗ ಒಬ್ಬೊಬ್ಬರಿಗೆ ಕಡಿಮೆ ಪ್ರಮಾಣದ ಅನಿಮಿಯಾ ಇತ್ತು ಅಂತಂದರೆ ಆಹಾರದ ಬದಲಾವಣೆ ಜೊತೆಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಇಷ್ಟೇ ಕೊಡಬೇಕಾಗುತ್ತೆ. ಅದರ ಮೇಲೆ ಕಮ್ಮಿ ಆಗಲಿಲ್ಲ ಅಥವಾ ತುಂಬ ಸಿವಿಯರ್ ಇತ್ತು ಅಂತಂದರೆ ಅವರಿಗೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ನೀವು ಕೇಳಿರಬೇಕು ಸಲೈನ್ ಒಳಗಡೆ ಹಾಕಿ ಇಂಜೆಕ್ಷನ್ ಕೊಟ್ಟರು ಅಂತ. ಅದು ಅವ್ರದ್ದು ಪ್ರಮಾಣದ ಪ್ರಕಾರ, ಹಿಮೋಗ್ಲೋಬಿನ್ ಪ್ರಮಾಣದ ಪ್ರಕಾರ ಎಷ್ಟು ಇಂಜೆಕ್ಷನ್ಸ್ ಕೊಡಬೇಕು, ಎಷ್ಟು ಡೋಸ್ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಲಾಗುತ್ತೆ. ಆಮೇಲೆ ಇನ್ನೊಬ್ಬರಿಗೆ ತುಂಬ ಸಿವಿಯರ್ ಆಗಿ ಅಂದರೆ ಹಿಮೋಗ್ಲೋಬಿನ್ 7 ಕಡಿಮೆ ಇದೆ, 5 ಕಡಿಮೆ ಇದೆ ಇರುತ್ತೆ, ಅಂಥ ಕಂಡೀಷನ್ ಒಳಗಡೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದರ ಜೊತೆಗೆ ಆಹಾರದ ಅಂತೂ ಅದು ನಾವು ಮಾಡ್ತಾನೆ ಇರಬೇಕು. ಅವರು ಕಡಿಮೆ ಪ್ರಮಾಣ ಇದ್ದವರು ಸಿವಿಯರಿಟಿ ಮೇಲೆ ಅದು ಯಾವುದು ಡಿಸಿಷನ್ ಆಗುತ್ತೆ ಅದರ ಪ್ರಕಾರ ಟ್ರೀಟ್ಮೆಂಟ್ ತಗೋಬೇಕು.
0: ಈಗ ಅನಿಮಿಯನ್ನ ತಡೆಗಟ್ಟಬೇಕು ಅನ್ನೋದಾದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವೇನಾದ್ರೂ ಬದಲಾವಣೆ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಸರಳವಾಗಿ ಯಾವ ರೀತಿ ಬದಲಾವಣೆಯನ್ನ ಮಾಡ್ಕೊಳ್ಬಹುದು ಮೇಡಮ್?
1: ಈಗ ಅದೇ ಆಹಾರ ಆಕ್ಚುಲಿ ನಾವು ಇಲ್ಲಿ ಉತ್ತರ ಕರ್ನಾಟಕದೇನು ಆಹಾರ ಪದ್ಧತಿ ಇಲ್ಲದೆ ಅಲ್ಲ, ಅದು ತುಂಬ ಕರೆಕ್ಟ್ ಆಗಿದೆ. ನಾವು ಊಟ ಮಾಡೋದು ಜೋಳದ ರೊಟ್ಟಿ ಪಲ್ಯ, ಒಂದು ಕಾಳು ಪಲ್ಯ ಇರುತ್ತೆ, ಒಂದು ತಪ್ಪಲ ಪಲ್ಯ ಇರುತ್ತೆ, ಆಮೇಲೆ ಅನ್ನ ಮತ್ತೆ ಸಾರು. ಅದು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಅಂದರೆ ಏನು, ನಮ್ಮ ಊಟದ ಒಳಗಡೆ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು. ಕಾರ್ಬೋಹೈಡ್ರೇಟ್ ಆಗಲಿ, ಪ್ರೋಟೀನ್ ಆಗಲಿ, ಆಮೇಲೆ ಐರನ್ ಅಂಶ, ಅದೆಲ್ಲ ಕರೆಕ್ಟಾಗಿ ಸಮತೋಲನವಾಗಿ ತಗೋಬೇಕು. ಅದರ ಜೊತೆಗೆ ನೀವು ಸ್ವಲ್ಪ ಸ್ಪ್ರೌಟ್ಸ್ ಅಂತಾರಲ್ಲ ಅದನ್ನು ಸೇರಿಸ್ಕೋಬೇಕು. ಸಾಧ್ಯವಾದಷ್ಟು ಬೆಲ್ಲ ಇರೋ ಆಹಾರಗಳನ್ನು ಸೇವಿಸಬೇಕು. ಇದರ ಜೊತೆಗೆ ಅದೇ ಟೀ ಕಾಫಿ ಏನಿರುತ್ತಲ್ಲ ಅದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ, ಹಾಲು ತಗೊತಾ ಇದ್ದರೂ ಐರನ್ ಟ್ಯಾಬ್ಲೆಟ್ ಜೊತೆ ಎಲ್ಲ ತಗೋಬಾರದು. ಆಮೇಲೆ ಇದು ಆಹಾರ ಬೇಯಿಸೋದೆಲ್ಲ ಕಬ್ಬಿಣ ಪಾತ್ರೆಯೊಳಗಡೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಸರ್ಕಾರದ ವತಿಯಿಂದ ಈ ಒಂದು ಅನಿಮಿಯಾ ನಿಯಂತ್ರಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ, ಅವುಗಳ ಪ್ರಯೋಜನವನ್ನ ಸಾರ್ವಜನಿಕರು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಹೀಗೆ ಪಡೆಯಬಹುದು ಅಂತ?
1: ಆಕ್ಚುಲಿ ಇದರಿಂದ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಯಾರಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅವರಿಗೆ ಕಾಲಕಾಲಕ್ಕೆ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡ್ತಾ ಇರುತ್ತೆ, ಅದ್ರ ಜೊತೆ ಬೇರೆದು ಎಲ್ಲ ಟೆಸ್ಟ್ ಮಾಡ್ತಾರೆ. ಆಮೇಲೆ ಅವರಿಗೆ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಪ್ರೆಗ್ನೆನ್ಸಿ ಒಳಗಡೆ ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಎಲ್ಲ ಫ್ರೀ ಆಗಿ ಕೊಡ್ತಾರೆ, ಅದನ್ನ ಅವರು ಕರೆಕ್ಟ್ ಆಗಿ ತಗೊಳ್ಬೇಕು. ಮಕ್ಕಳಿಗೂ ಕೂಡ ಅವರಿಗೂ ಕಾಲಕಾಲಕ್ಕೆ ಚೆಕಪ್ ಮಾಡಿ ಅವರಿಗೂ ಎಲ್ಲ ತರದ ಟ್ಯಾಬ್ಲೆಟ್ಸು, ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಅದನ್ನ ಅವರು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು.
0: ಮೇಡಮ್, ಈಗ ಯಾರಿಗಾದ್ರೂ ಈ ಒಂದು ಅನಿಮಿಯ ರಕ್ತಹೀನತೆ ಏನಾದ್ರೂ ಲಕ್ಷಣಗಳು ಕಂಡು ಬಂದ್ರೆ, ಇವಾಗ ತಲೆ ಸುತ್ತೋದಾಗಿರ್ಬೋದು, ಸುಸ್ತಾಗ್ತಾ ಇರುವಂತದ್ದಾಗಿರ್ಬೋದು, ಇದು ಸಾಮಾನ್ಯ ಲಕ್ಷಣ ಅಂತೇಳಿ ಕಡೆಗಣಿಸದೆ ಯಾವಾಗ ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂತ?
1: ಈಗ ಅನಿಮಿಯಾ ಸಿವಿಯರಿಟಿ ತುಂಬ ಜಾಸ್ತಿ ಆಗ್ತಾ ಹೋದ್ಮೇಲೆ ಅವರಿಗೆ ಅದೇ ನಡೆದಾಡೋಕ್ಕಾಗೋದಿಲ್ಲ, ಬ್ರೆತ್ಲೆಸ್ನೆಸ್ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಹೃದಯ ಬಡಿತ ಹೆಚ್ಚಿಗಾಗುತ್ತೆ, ಆ ಕಂಡೀಷನ್ ಒಳಗಡೆ ಅವರು ಇಮಿಡಿಯೇಟ್ ಆಗಿ ಹೋಗಿ ವೈದ್ಯರ ಹತ್ರ ಚಿಕಿತ್ಸೆ ತಗೊಳ್ಬೇಕು. ಅವರಿಗೆ ಯಾಕಂದರೆ ಅಡ್ಮಿಟ್ ಮಾಡಿ ನಾವು ಬೇರೆದೆಲ್ಲ ಮುಂದಿನ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಅದರ ಸಲುವಾಗಿ ಬೇಗನೆ ಹೋಗಿ ಅವರು ಅಪ್ರೋಚ್ ಆಗಬೇಕು.
0: ಮೇಡಮ್, ಈಗ ಕೆಎಲ್ಇ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನಲ್ಲಿ ಅನಿಮಿಯಾಕ್ಕೆ ಸಂಬಂಧಿಸಿದಂತೆ, ರಕ್ತಹೀನತೆಗೆ ಸಂಬಂಧಿಸಿದಂತೆ ಇವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅಂತ?
1: ಅಲ್ಲಿ ನಾವು ಎಲ್ಲ ತರಹದ ಟೆಸ್ಟ್ಗಳು ಮಾಡೋ ಸೌಲಭ್ಯ ಇದೆ. ಅಲ್ಲೂ ನಾವು ಆವಾಗವಾಗ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಫ್ರೀ ಕ್ಯಾಂಪ್ಸ್ ಎಲ್ಲ, ಅದರದನ್ನ ಅವರು ಉಪಯೋಗ ತೆಗೆದುಕೊಳ್ಬಹುದು. ಆಮೇಲೆ ಕಾಲಕಾಲಕ್ಕೆ ಬಂದು ಅವರು ಚೆಕಪ್ಸ್ ಎಲ್ಲ ಮಾಡ್ಕೋಬಹುದು, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ತರದ್ದು ಟೆಸ್ಟ್ ಇದೆ. ಆಮೇಲೆ ಬೇಕಾಯ್ತು ಅಂತಂದ್ರೆ ಅವರಿಗೆ ನಾವು ಅಡ್ಮಿಟ್ ಮಾಡಿಕೊಂಡು ಬ್ಲಡ್ ಹಾಕೋದಾಗ್ಲಿ ಅಥವಾ ಇಂಜೆಕ್ಷನ್ಸ್ ಕೊಡೋದು ಎಲ್ಲಾನೂ ಸೌಲಭ್ಯ ಇದೆ. ಅಲ್ಲಿ ನಾವು ಯೂಶ್ವಲಿ ಎಲ್ಲ ಕಂಪ್ಲೀಟ್ ಬ್ಲಡ್ ಕೌಂಟ್ ಆಗಲಿ, ಯೂರಿನ್ ಟೆಸ್ಟು, ಆಮೇಲೆ ಸ್ಟೂಲ್ ಟೆಸ್ಟ್ ಮಾಡೋದು, ಸೀರಮ್, ಅದು ಐರನ್ ಟೆಸ್ಟ್, ಫೆರಿಟಿನ್ನು, ಟೋಟಲ್ ಐರನ್ ಬೈಂಡಿಂಗ್ ಕೆಪಾಸಿಟಿ ಟೆಸ್ಟ್, ಪೆರಿಫೆರಲ್ ಸ್ಮಿಯರ್, ಇದೆಲ್ಲಾನು ಟೆಸ್ಟ್ ಮಾಡ್ತೀವಿ.
0: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೇಳಿ ವಣುದಿನಿಯ ಮೂಲಕ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಎಲ್ಲರೂ ಈಗ ಅನಿಮಿಯ ಸಂಬಂಧಪಟ್ಟಂತೆ ಅಂತಂದ್ರೆ ಪೌಷ್ಟಿಕ ಆಹಾರ ತೆಗೆದುಕೊಳ್ಬೇಕು. ಆಮೇಲೆ ಅನಿಮಿಯ ಬಂದ ಮೇಲೆನೆ ತಗೋಬೇಕು ಅಂತಲ್ಲ, ಡೈಲಿ ರುಟೀನ್ ಒಳಗಡೆನೆ ಸಮತೋಲನ ಆಹಾರ, ಪೌಷ್ಟಿಕಾಂಶ ಇರೋ ಆಹಾರ, ಆಮೇಲೆ ಕಬ್ಬಿಣ ಅಂಶ ಇರೋದು, ಎಲ್ಲಾ ವಿಟಮಿನ್ ಸಪ್ಲಿಮೆಂಟೇಶನ್ ನಮಗ್ ಸಿಗಬೇಕು, ಆ ತರದ ಆಹಾರವನ್ನ ಸೇವಿಸಬೇಕು. ಸ್ಪೆಷಲಿ ಹೆಣ್ಣು ಮಕ್ಕಳು ಎಲ್ಲರ ಜೊತೆ ತಮ್ಮದು ದೇಹದ ಬಗ್ಗೆ ಕಾಳಜಿ ವಹಿಸಿ ಸಮತೋಲನ ಆಹಾರ ಸೇವಿಸಬೇಕು. ಆರೋಗ್ಯಕರ ತಾಯಿ ಇದ್ರೆ ಆರೋಗ್ಯಕರ ಮಗು ಮತ್ತೆ ಆರೋಗ್ಯಕರ ಕುಟುಂಬ ಆಗುತ್ತೆ. ಅದರ ಸಲುವಾಗಿ ಎಲ್ಲರೂ ತಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ ತಗೋಬೇಕು ಅಂತ ಕೇಳ್ಕೊಳ್ತೀನಿ.
0: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಅನಿಮಿಯ ಅಂದ್ರೇನು, ಅದು ಯಾಕೆ ಬರುತ್ತೆ, ಅದರಿಂದ ಉಂಟಾಗುವ ತೊಂದರೆಗಳು, ಅದನ್ನ ಆಹಾರದಿಂದ ಯಾವ ರೀತಿ ಸರಿಪಡಿಸಿಕೊಳ್ಳಬಹುದು, ಹಾಗೇನೆ ಅದಕ್ಕಿರುವಂತಹ ಚಿಕಿತ್ಸೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು.
1: ಧನ್ಯವಾದಗಳು.
2: केली कैंसर हॉस्पिटल नेहरू नगर बेळगाव.
3: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
2: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
3: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
2: तुमच्या आरोग्यासाठी नवीन आशेचा किरण केली कैंसर हॉस्पिटल.
3: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कोलॉजी, बोन मॅरो ट्रान्सप्लांट,
2: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
3: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
2: फोन नंबर 08312552500 आणि 247377.
3: मोबाईल नंबर 6360712326 किंवा टोल फ्री नंबर 1099.
2: आजच भेट द्या केली कॅन्सर हॉस्पिटल बेळगाव येथे.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255200 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ರಕ್ತ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145035 ಹಾಗೂ 8123871607.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998933.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ. ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ. ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೂ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿರುವ ಈ ಯುಗದಲ್ಲಿ ಯುವಜನತೆ ನಿರಂತರವಾಗಿ ತಮ್ಮ ಕೌಶಲ್ಯಗಳನ್ನು ನವೀಕರಿಸಿಕೊಳ್ಳುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಸಜ್ಜಾಗುವುದು ಅತ್ಯಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಚೀನಾದ ಶಾಂಘೈನಲ್ಲಿ ನಡೆದ 48ನೇ ವಿಶ್ವ ಕೌಶಲ್ಯ ಸ್ಪರ್ಧೆ 2026ರಲ್ಲಿ ಸ್ಪರ್ಧಿಸಿದ್ದ ಭಾರತ ತಂಡದ ಪ್ರತಿನಿಧಿಯೊಂದಿಗೆ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಹಾಗೂ ತಮ್ಮ ಅನುಭವಗಳ ಮೂಲಕ ಭಾರತವನ್ನು ಕೌಶಲ್ಯ ಮಾನವ ಸಂಪನ್ಮೂಲದ ಜಾಗತಿಕ ಕೇಂದ್ರವನ್ನಾಗಿ ಮಾಡಲು ಕೊಡುಗೆ ನೀಡುವಂತೆ ಕರೆ ನೀಡಿದರು. ಶೈಕ್ಷಣಿಕ ಪದವಿಗಳಷ್ಟೇ ಪ್ರಾಯೋಗಿಕ ಕೌಶಲ್ಯಗಳು ಪ್ರಮುಖ ಎಂದ ಪ್ರಧಾನಿ, ಐಐಟಿ ಮತ್ತು ಐಐಎಂಗಳಷ್ಟೇ ಕೌಶಲ್ಯ ತರಬೇತಿ ಸಂಸ್ಥೆಗಳದ್ದು ಮಹತ್ವದ್ದಾಗಿವೆ ಎಂದರು. ಶಾಂಘೈನಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ 70 ಸದಸ್ಯರ ತಂಡ 63 ಕೌಶಲ್ಯ ವಿಭಾಗಗಳಲ್ಲಿ ಸ್ಪರ್ಧಿಸಿ 6 ಬೆಳ್ಳಿ ಪದಕಗಳು ಹಾಗೂ 20 ಶ್ರೇಷ್ಠತಾ ಪದಕಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದೆ. ಕಾಯಂ ಕಾರ್ಮಿಕ ಪ್ರಮಾಣೀಕರಣದ ಪಿಇಆರ್ಎಂ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಪ್ರಕಟಿಸಿರುವ ನೂತನ ಕ್ರಮಗಳು ಉಭಯ ದೇಶಗಳ ಹಂಚಿಕೆಯ ಆಶೋತ್ತರಗಳನ್ನು ಉತ್ತೇಜಿಸುವುದಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರತಿಭಾನ್ವಿತ ವ್ಯಕ್ತಿಗಳ ಸಂಚಾರವು ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳ ಆರ್ಥಿಕತೆಗೆ ಮೌಲ್ಯವರ್ಧನೆ ತರಲಿದೆ ಎಂದು ಪ್ರತಿಪಾದಿಸಿದರು. ಈ ಸಂಚಾರವು ಭಾರತೀಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರತಿಭೆ, ಸಂಶೋಧನೆ, ನಾವೀನ್ಯತೆ, ಉತ್ಪಾದಕತೆ ಮತ್ತು ಹೊಸ ಉದ್ಯೋಗ ಸೃಷ್ಟಿಯ ಮೂಲಕ ಅಮೆರಿಕದ ಕಂಪನಿಗಳಿಗೂ ಸಮಾನವಾಗಿ ಅನುಕೂಲ ಮಾಡಿಕೊಡುತ್ತದೆ ಎಂದು ತಿಳಿಸಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನಾಳೆ ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ದೆಹಲಿಯ ಜಂಟಿ ಪೊಲೀಸ್ ಕಮಿಷನರ್ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಗ್ ಸಂಸ್ಥೆಗೆ ಪರವಾನಗಿ ನೀಡಿರುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಸಚಿವರು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 10ನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2026 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಕ್, ಜಿಯೋ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಹಾಗೂ ಯುಟೆಲ್ಸ್ಯಾಟ್ ಒನ್ ವೆಬ್ ಸೇರಿದಂತೆ 3 ಕಂಪನಿಗಳು ಉಪಗ್ರಹ ಸಂವಹನ ಪರವಾನಗಿ ಪಡೆದುಕೊಂಡಿದೆ ಎಂದರು. ನಿಗದಿತ ಚೌಕಟ್ಟು ಅಂತಿಮಗೊಂಡ ನಂತರ ಸರ್ಕಾರ ಆದಾಯ ಹಂಚಿಕೆ ಆಧಾರದ ಮೇಲೆ ಈ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲಿದೆ. ಪ್ರತಿಯೊಂದು ಕಂಪನಿ ನಿಗದಿತ ಭದ್ರತಾ ಮಾನದಂಡ ಮತ್ತು ಇತರ ನಿಯಂತ್ರಣ ಅಗತ್ಯತೆಗಳನ್ನು ವೈಯಕ್ತಿಕವಾಗಿ ಪೂರೈಸಿದ ನಂತರವೇ ಸೇವೆಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಮುಕ್ತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ವಿವಿಧ ಆಯ್ಕೆಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಈ ಕುರಿತು ಸಂವಹನ ಸಚಿವಾಲಯ ಪ್ರಕಟಣೆ ಹೊರಡಿಸಿದ್ದು, ಭಾರತ ಉಪಗ್ರಹ ಸಂವಹನ ಸೇವೆಗಳ ನಿಯಂತ್ರಣ ಚೌಕಟ್ಟು ಅತ್ಯಂತ ನ್ಯಾಯಯುತವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೊರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿವಿಧ ರಾಜ್ಯಗಳಲ್ಲಿ ನಡೆದ ಉಪಚುನಾವಣೆಯ ಫಲಿತಾಂಶಗಳು ಇಂದು ಪ್ರಕಟವಾಗಿದ್ದು ಆಯಾ ರಾಜ್ಯಗಳ ಆಡಳಿತಾರೂಢ ಪಕ್ಷಗಳೇ ಕ್ಷೇತ್ರಗಳನ್ನು ಗೆದ್ದುಕೊಂಡಿವೆ. ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹಾಸಿರಾಣಿ ರಥ್ 1,22,753 ಮತಗಳ ದಾಖಲೆಯ ಅಂತರದಿಂದ ಜಯಗಳಿಸಿದ್ದಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಮಿಲನ್ ಪ್ರಧಾನ್ 41,674 ಮತಗಳನ್ನು ಪಡೆದಿದ್ದಾರೆ. ಇನ್ನು ರೇಜಿನಗರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಶಂಕರಾವ್ ಸರ್ಕಾರ್ ಗೆಲುವು ಸಾಧಿಸಿದ್ದಾರೆ. ತಮಿಳುನಾಡಿನ ಮಧುರಾಂತಕಂನಲ್ಲಿ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಆಡಳಿತಾರೂಢ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಮಧುರಾಂತಕಂ ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ಮರಕಂತಕಂ ಕುಮಾರವೇಲ್ ಹಾಗೂ ಧಾರಾಪುರ ಕ್ಷೇತ್ರದಲ್ಲಿ ಟಿವಿಕೆಯ ಸತ್ಯಭಾಮ ಗೆಲುವು ಸಾಧಿಸಿದ್ದಾರೆ. ಪುದುಚೇರಿಯ ತಟಂ ಚಾವಡಿ ಕ್ಷೇತ್ರದಲ್ಲಿ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷದ ಅಶೋಕ್ ಆನಂದ್ ಗೆಲುವು ದಾಖಲಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಮುಸ್ಲಿಂ ಮಹಿಳೆಗೆ ಯಾವುದೇ ಮುನ್ಸೂಚನೆ ಅಥವಾ ಕಾರಣವಿಲ್ಲದೆ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ನೀಡಲಾಗುತ್ತಿದ್ದ ತಕ್ಷಣದ ತಲಾಖ್ ತ್ರಿವಳಿ ತಲಾಖ್ ಪದ್ಧತಿಯನ್ನು 2019 ಮುಸ್ಲಿಂ ಮಹಿಳೆಯರ ಮದುವೆ ಹಕ್ಕುಗಳ ರಕ್ಷಣೆ ಕಾಯ್ದೆಯು ಕಾನೂನುಬಾಹಿರ ಎಂದು ಘೋಷಿಸಿತು. ಈ ಪದ್ಧತಿಯನ್ನು ಅಪರಾಧವೆಂದು ಪರಿಗಣಿಸಿದ ಕಾಯ್ದೆಯು ತಪ್ಪಿತಸ್ಥರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಕೇವಲ ನಿಷೇಧಕ್ಕಷ್ಟೇ ಸೀಮಿತವಾಗದೆ ಈ ಕಾಯ್ದೆಯು ಸಂತ್ರಸ್ತ ಮಹಿಳೆಗೆ ಜೀವನಾಂಶ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಸಾಂವಿಧಾನಿಕ ಹಕ್ಕನ್ನು ಖಾತ್ರಿಪಡಿಸಿತು. ಧರ್ಮ ಯಾವುದಿದ್ದರೂ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೂ ಸಾಂವಿಧಾನಿಕ ಸಮಾನತೆ ದೊರೆಯಬೇಕು ಎಂಬ ಪ್ರಧಾನಿಯವರ ನಿಲುವಿಗೆ ಇದು ಸಾಕ್ಷಿಯಾಗಿದೆ. ಈ ಶಾಸನ ಜಾರಿಗೆ ಬಂದ ಕೇವಲ 1 ವರ್ಷದಲ್ಲಿ ತ್ರಿವಳಿ ತಲಾಖ್ ಪ್ರಕರಣಗಳು 82% ಇಳಿಕೆಯಾಗಿದ್ದು ದೀರ್ಘಕಾಲದಿಂದ ವಂಚಿತರಾಗಿದ್ದ ಮಹಿಳೆಯರಿಗೆ ಸಾಂವಿಧಾನಿಕ ರಕ್ಷಣೆ ತಲುಪಿದೆ. ಅಂತಾರಾಷ್ಟೀಯ ಕಾನೂನು ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಶಾಂತಿ ಸ್ಥಾಪನೆಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಭಾರತೀಯ ಮೂಲದ ದಕ್ಷಿಣ ಆಫ್ರಿಕಾದ ಖ್ಯಾತ ನ್ಯಾಯಶಾಸ್ತ್ರಜ್ಞೆ ನವನಿತಂ ನವಿ ಪಿಳ್ಳೈ ಅವರಿಗೆ 2026 ಸಾಲಿನ ಪ್ರತಿಷ್ಠಿತ ನೋಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಾಜಿ ಮುಖ್ಯಸ್ಥೆ ಹಾಗೂ ಅಂತಾರಾಷ್ಟೀಯ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿರುವ ನವಿ ಪಿಳ್ಳೈ ವರ್ಣಭೇದ ಪಿಡುಗಿನ ಕಾಲದಲ್ಲಿ ಬೆಳೆದವರಾಗಿದ್ದು ಅದರ ವಿರುದ್ಧ ಹೋರಾಡಿದ ಕಾರ್ಯಕರ್ತರ ಪರವಾಗಿ ವಾದ ಮಂಡಿಸುವ ಮೂಲಕ ಮಾನವ ಹಕ್ಕು ಹಾಗೂ ಸಮಾನತೆಯ ಪರವಾಗಿ ಸುದೀರ್ಘ ಕ್ರಾಂತಿಕಾರಿ ವೃತ್ತಿ ಜೀವನವನ್ನು ರೂಪಿಸಿಕೊಂಡರು. 1941 ಡರ್ಬನ್ನಲ್ಲಿ ತಮಿಳು ಮೂಲದ ಭಾರತೀಯ ದಂಪತಿಗೆ ಜನಿಸಿದ ಇವರು ದಕ್ಷಿಣ ಆಫ್ರಿಕಾದ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. ವೈದ್ಯರ ಚೀಟಿ ಮೂಲಕ ಮಾತ್ರ ಮಾರಾಟ ಮಾಡಬೇಕಾದ ಔಷಧಿಗಳ ಜಾಹೀರಾತುಗಳ ಮೇಲಿನ ನಿಯಂತ್ರಣವನ್ನು ಬಲಪಡಿಸಲು 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದೆ. ಈ ತಿದ್ದುಪಡಿಯ ಪ್ರಕಾರ ಔಷಧ ನಿಯಮಗಳ ಶೆಡ್ಯೂಲ್ HH1 ಮತ್ತು X ಅಡಿಯಲ್ಲಿ ಬರುವ ಔಷಧಿಗಳ ಜಾಹೀರಾತು ಪ್ರಕಟಿಸಲು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯಬೇಕೆಂಬ ನಿಯಮವನ್ನು ಔಷಧಿಗಳ ಮಾರಾಟ ಮತ್ತು ವಿತರಣೆಗೆ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೂ ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿಂದು ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಅಂತಾರಾಷ್ಟೀಯ T20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 9.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 111 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಬೇಕು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ, ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೆ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: ಹಾಸ್ಪಿಟಲ್ ಬೆಳಗಾವಿ
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
5: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಯುವ ಸಂವಾದ ಮೇಳ ಈ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಔಷಧಿ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸ್ನೇಹಾ ಪಾಟೀಲ್ ಹಾಗೂ ಕೆಎಲ್ಇ ಔಷಧಿ ವಿಜ್ಞಾನ ಮಹಾವಿದ್ಯಾಲಯದ ಎನ್ಎಸ್ಎಸ್ ವಾಲಂಟಿಯರ್ ಆದಂತಹ ಅಮೋಘರಾಜ್ ಹಾಗೂ ಶ್ರದ್ಧಾ ಮಠವರು.
1: ನಮಸ್ಕಾರ ಸ್ನೇಹಿತರೆ, ನಾನು ಸ್ನೇಹಾ ಪಾಟೀಲ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಕೋಗ್ನಸಿ, ಕೆಎಲ್ಇ ಕಾಲೇಜ್ ಆಫ್ ಫಾರ್ಮಸಿ, ಬಸವನಕುರ್ಚಿ, ಬೆಳಗಾವಿ. ನೀವು ಕೇಳುತ್ತಿರುವುದು ನಮ್ಮ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮ. ಇಂದಿನ ನಮ್ಮ ವಿಷಯ ತುಂಬಾ ವಿಶೇಷವಾದದ್ದು, ಏಕೆಂದರೆ ಮಾತನಾಡಲಿರುವುದು ಯುವಕರ ಬಗ್ಗೆ, ಯುವಕರಿಗಾಗಿ ಮತ್ತು ಯುವಕರ ಧ್ವನಿಯ ಬಗ್ಗೆ. ನಮ್ಮ ಇಂದಿನ ವಿಷಯ ಯುವ ಸಂವಾದ ಮೇಳ, ಯುವಕರ ಧ್ವನಿ ದೇಶದ ಶಕ್ತಿ. ಯುವ ಅಂದರೆ ಯುವ ಜನತೆ, ಸಂವಾದ ಅಂದರೆ ಕೇವಲ ಮಾತನಾಡುವುದು ಮಾತ್ರವಲ್ಲ, ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದು, ಬೇರೆಯವರ ಮಾತನ್ನು ಕೇಳುವುದು, ಅರ್ಥ ಮಾಡಿಕೊಳ್ಳುವುದು ಮತ್ತು ಪರಿಹಾರ ಹುಡುಕುವುದು. ಮತ್ತು ಮೇಳ ಅಂದರೆ ಎಲ್ಲರೂ ಒಂದೆಡೆ ಸೇರಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವ ವೇದಿಕೆ. ಇಂದು ನಮ್ಮ ಜೊತೆ ಈ ಸಂವಾದದಲ್ಲಿ ಭಾಗವಹಿಸಲು ಇಬ್ಬರು ಯುವ ಧ್ವನಿಗಳು ಇದ್ದಾರೆ. ಮೊದಲಿಗೆ ನಮ್ಮ ಜೊತೆ ಶ್ರದ್ಧಾ ಮಠ್ ಮತ್ತು ನಮ್ಮ ಮತ್ತೊಬ್ಬ ಯುವ ಧ್ವನಿ ಅಮೋಘರಾಜ್. ನಿಮ್ಮಿಬ್ಬರಿಗೂ ನಮ್ಮ ಪಾಡ್ಕಾಸ್ಟ್ಗೆ ಹೃತ್ಪೂರ್ವಕ ಸ್ವಾಗತ.
2: ತುಂಬಾ ಧನ್ಯವಾದಗಳು ಮ್ಯಾಮ್. ನಿಜ ಹೇಳಬೇಕೆಂದರೆ ಯುವ ಸಂವಾದ ಅಂತ ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಒಂದು ಪ್ರಶ್ನೆ ಬರುತ್ತದೆ. ಯುವಕರಿಗೆ ಮಾತನಾಡಲು ಎಷ್ಟೊಂದು ವಿಷಯ ಇದೆ, ಇಷ್ಟೊಂದು ಏನಿದೆ ನಮ್ಮ ಬಳಿ? ಕೇವಲ ಮಾತನಾಡಲು ಟಾಪಿಕ್ಸ್ ಮಾತ್ರವಲ್ಲ, ನಮ್ಮದೇ ಆದ ಕನಸುಗಳಿವೆ, ಸಮಸ್ಯೆಗಳಿವೆ, ಅಭಿಪ್ರಾಯಗಳಿವೆ, ಪ್ರಶ್ನೆಗಳಿವೆ ಮತ್ತು ಸಮಾಜವನ್ನು ಬದಲಾಯಿಸಬೇಕೆನ್ನುವ ಆಸೆಯೂ ಇದೆ. ಅದರಿಂದ ಯುವಕರ ಮಾತು ಕೇಳುವುದು ತುಂಬಾ ಮುಖ್ಯ.
3: ಎಕ್ಸಾಕ್ಟ್ಲಿ ಮೇಡಮ್. ಇಂದಿನ ಯುವಕರು ಅಂದರೆ ಕೇವಲ ಕಾಲೇಜಿಗೆ ಹೋಗಿ ಕ್ಲಾಸಸ್ ಅಟೆಂಡ್ ಮಾಡಿ ಎಕ್ಸಾಮ್ ಬರೆಯುವವರಲ್ಲ. ನಮ್ಮ ಜನರೇಷನ್ ಟೆಕ್ನಾಲಜಿ ಜೊತೆ ಬೆಳೆದಿದೆ. ನಮ್ಮ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ, ಇಂಟರ್ನೆಟ್ ಇದೆ, ಇನ್ಫಾರ್ಮೇಷನ್ ಇದೆ. ಆದರೆ ಒಂದು ಮುಖ್ಯ ಪ್ರಶ್ನೆ, ಈ ಇನ್ಫಾರ್ಮೇಷನನ್ನು ನಾವು ಹೇಗೆ ಬಳಸುತ್ತೇವೆ? ಅದು ನಮ್ಮ ವ್ಯಕ್ತಿತ್ವಕ್ಕೂ, ಸಮಾಜಕ್ಕೂ ಮತ್ತು ದೇಶಕ್ಕೂ ಬಹಳ ಮುಖ್ಯ.
1: ಚೆನ್ನಾಗಿ ಹೇಳಿದಿರಿ. ಹಾಗಾದರೆ ಯುವ ಸಂವಾದದ ಮುಖ್ಯ ಉದ್ದೇಶವೇನು ಎಂದು ಕೇಳಿದರೆ?
2: ನನ್ನ ಪ್ರಕಾರ ಯುವ ಸಂವಾದ ಅಂದರೆ ಕೇವಲ ಮಾತನಾಡುವ ಕಾರ್ಯಕ್ರಮವಲ್ಲ, ಇದು ಮಾತನಾಡುವುದು, ಕೇಳುವುದು, ಅರ್ಥ ಮಾಡಿಕೊಳ್ಳುವುದು ಮತ್ತು ಪರಿಹಾರ ಹುಡುಕುವುದು. ಒಬ್ಬ ಯುವಕ ತನ್ನ ಸಮಸ್ಯೆಯನ್ನು ಹೇಳಬಹುದು, ಇನ್ನೊಬ್ಬ ಯುವಕ ಒಂದು ಹೊಸ ಐಡಿಯಾ ನೀಡಬಹುದು, ಮತ್ತೊಬ್ಬರು ಅದಕ್ಕೆ ಸೊಲ್ಯೂಷನ್ ಸೂಚಿಸಬಹುದು. ಹೀಗೆ ಒಂದು ಮಾತಿನಿಂದ ಮತ್ತೊಂದು ಆಲೋಚನೆ ಹುಟ್ಟುತ್ತದೆ. ಅದೇ ಯುವ ಸಂವಾದದ ವಿಶೇಷತೆ.
3: ಹೌದು, ನಾವು ಸಾಮಾನ್ಯವಾಗಿ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತೇವೆ. ಅನ್ಎಂಪ್ಲಾಯ್ಮೆಂಟ್ ಇದೆ, ಪೊಲ್ಯೂಷನ್ ಜಾಸ್ತಿ ಆಗಿದೆ, ಯೂತ್ನಲ್ಲಿ ಸ್ಟ್ರೆಸ್ ಇದೆ, ಎಜುಕೇಷನಲ್ಲಿ ಚೇಂಜಸ್ ಬೇಕು. ಆದರೆ ಯುವ ಸಂವಾದ ನಮಗೆ ಇನ್ನೊಂದು ಪ್ರಶ್ನೆ ಕೇಳುತ್ತದೆ, ಪ್ರಾಬ್ಲಮ್ ಏನು ಎನ್ನುವುದರ ಜೊತೆಗೆ ಸೊಲ್ಯೂಷನ್ ಏನು ಎಂದು ಯೋಚಿಸಬೇಕು. ಪ್ರಾಬ್ಲಮ್ ಫೈಂಡರ್ ಆಗುವುದರಿಂದ ಸೊಲ್ಯೂಷನ್ ಫೈಂಡರ್ ಆಗುವ ಪ್ರಯಾಣವೇ ಯುವ ಸಂವಾದ.
1: ವಿಷಯ ಒಂದು, ಯುವಕರು ಮತ್ತು ಸಮಾಜ, ಇದು ಅದ್ಭುತವಾದ ವಿಚಾರ. ಹಾಗಾದರೆ ಈಗ ಸಮಾಜದ ಬಗ್ಗೆ ಮಾತನಾಡೋಣ. ಇಂದಿನ ಸಮಾಜದಲ್ಲಿ ಯುವಕರು ಯಾವ ರೀತಿಯ ಪಾತ್ರವನ್ನು ವಹಿಸಬೇಕು? ಅಮೋಘರಾಜ್, ನೀವು ಮೊದಲು ಹೇಳಿ.
3: ನನ್ನ ಪ್ರಕಾರ ಯುವಕರು ಸಮಾಜದ ಸಮಸ್ಯೆಗಳನ್ನು ಕೇವಲ ನೋಡಿ ಹೋಗಬಾರದು, ಅದರ ಬಗ್ಗೆ ಯೋಚಿಸಬೇಕು, ಚರ್ಚಿಸಬೇಕು ಮತ್ತು ಸಾಧ್ಯವಾದಷ್ಟು ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಬೇಕು. ಈಗ ಉದಾಹರಣೆಗೆ ಸ್ವಚ್ಛತೆ, ಪರಿಸರ ಸಂರಕ್ಷಣೆ, ಮಾದಕ ವಸ್ತುಗಳ ಬಳಕೆ, ಸೈಬರ್ ಸುರಕ್ಷತೆ, ಶಿಕ್ಷಣ ಮತ್ತು ಆರೋಗ್ಯ, ಇವೆಲ್ಲವೂ ನಮ್ಮ ಸಮಾಜಕ್ಕೆ ಸಂಬಂಧಿಸಿದ ವಿಷಯಗಳು. ಯುವಕರು ಈ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬಹುದು, ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಬಹುದು, ಒಂದು ಕ್ಲೀನ್ನೆಸ್ ಡ್ರೈವ್ ಆಯೋಜಿಸಬಹುದು, ಒಂದು ಟ್ರೀ ಪ್ಲಾಂಟೇಷನ್ ಆಕ್ಟಿವ್ ಮಾಡಬಹುದು. ಸಣ್ಣ ಪ್ರಯತ್ನವಾದರೂ ಅದು ಪರಿಣಾಮ ದೊಡ್ಡವಾಗಬಹುದು.
2: ಹೌದು, ನಾನು ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಸಮಾಜ ಬದಲಾಗಬೇಕೆಂದರೆ ಮೊದಲು ನಾವು ಬದಲಾಗಬೇಕು. ಯುವಕರು ತಮ್ಮ ಸಮಯದ ಒಂದು ಭಾಗವನ್ನು ಸಾಮಾಜಿಕ ಸೇವೆಗೆ ನೀಡಬಹುದು. ಮರವನ್ನು ನೆಟ್ಟುವುದು, ರಕ್ತದಾನ, ಸ್ವಚ್ಛತಾ ಅಭಿಯಾನ, ಆರೋಗ್ಯ ಜಾಗೃತಿ, ಶಿಕ್ಷಣದ ಬಗ್ಗೆ ಅವೇರ್ನೆಸ್ ಮೂಡಿಸುವುದು, ಇಂತಹ ಸಣ್ಣ ಕೆಲಸಗಳನ್ನು ಕೂಡ ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು.
1: ಅಂದರೆ ನಿಮ್ಮಿಬ್ಬರ ಮಾತಿನ ಅರ್ಥ ಮಾತು ಮಾತ್ರವಲ್ಲ, ಮಾತಿನ ಜೊತೆಗೆ ಕೆಲಸವೂ ಇರಬೇಕು.
3: ಎಕ್ಸಾಕ್ಟ್ಲಿ ಮೇಡಮ್. ಒಂದು ಸಮಸ್ಯೆಯ ಬಗ್ಗೆ ಮಾತನಾಡುವುದು ಮೊದಲ ಹೆಜ್ಜೆ, ಆದರೆ ಅದಕ್ಕೆ ಪರಿಹಾರ ಹುಡುಕುವುದು ಮತ್ತು ಆಕ್ಷನ್ ತೆಗೆದುಕೊಳ್ಳುವುದು ಮುಂದಿನ ಹೆಜ್ಜೆ.
1: ಎರಡನೆಯ ವಿಷಯ, ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ. ಇನ್ನು ರಾಷ್ಟ್ರ ನಿರ್ಮಾಣದ ಬಗ್ಗೆ ಮಾತನಾಡೋಣ. ಭಾರತದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಎಷ್ಟು ಮುಖ್ಯ?
2: ಯುವಕರ ಪಾತ್ರ ಬಹಳ ಮುಖ್ಯ. ಯುವಕರು ಉತ್ತಮ ಶಿಕ್ಷಣ ಪಡೆಯಬೇಕು, ಕೌಶಲ್ಯ ಬೆಳೆಸಿಕೊಳ್ಳಬೇಕು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಬೇಕು. ದೇಶದ ಕಾನೂನುಗಳನ್ನು ಗೌರವಿಸುವುದು, ಮತದಾನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು, ಪರಿಸರವನ್ನು ಕಾಪಾಡುವುದು, ಸಮಾಜದಲ್ಲಿ ಶಾಂತಿ ಮತ್ತು ಏಕತೆಯನ್ನು ಬೆಳೆಸುವುದು, ಇವೆಲ್ಲವೂ ರಾಷ್ಟ್ರ ನಿರ್ಮಾಣದ ಭಾಗ.
3: ನಾನು ಒಂದು ವಿಷಯ ಸೇರಿಸಬೇಕು. ರಾಷ್ಟ್ರ ನಿರ್ಮಾಣ ಎಂದರೆ ಕೇವಲ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡುವುದಲ್ಲ, ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದು, ಸಮಯವನ್ನು ಗೌರವಿಸುವುದು, ಇತರರಿಗೆ ಸಹಾಯ ಮಾಡುವುದು, ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು, ಇವೆಲ್ಲವೂ ರಾಷ್ಟ್ರ ನಿರ್ಮಾಣವೇ. ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸವನ್ನು ಪ್ರಾಮಾಣಿಕವಾಗಿ ಮಾಡಿದರೂ ಅದು ದೇಶಕ್ಕೆ ಕೊಡುಗೆಯೇ.
1: ಅಂದರೆ ಯುವಕರು ಕೇವಲ ಫ್ಯೂಚರ್ ಸಿಟಿಜನ್ಸ್ ಅಲ್ಲ, ಅವರು ಪ್ರೆಸೆಂಟ್ ಸಿಟಿಜನ್ಸ್ ಕೂಡ.
3: ಅಬ್ಸಲ್ಯೂಟ್ಲಿ ಮೇಡಮ್.
1: ಮೂರನೇ ವಿಷಯ ಶಿಕ್ಷಣ ಮತ್ತು ಕೌಶಲ್ಯ. ಇನ್ನು ಶಿಕ್ಷಣದ ಬಗ್ಗೆ ಮಾತನಾಡೋಣ. ಇಂದಿನ ಯುವಕರಿಗೆ ಶಿಕ್ಷಣದ ಜೊತೆಗೆ ಇನ್ನೇನು ಅಗತ್ಯ?
3: ಶಿಕ್ಷಣ ಬಹಳ ಮುಖ್ಯ, ಆದರೆ ಕೇವಲ ಪುಸ್ತಕದ ಜ್ಞಾನ ಸಾಕಾಗುವುದಿಲ್ಲ. ಇಂದಿನ ಕಾಲದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಡಿಜಿಟಲ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಲೀಡರ್ಶಿಪ್, ಟೀಮ್ ವರ್ಕ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಬಹಳ ಮುಖ್ಯ. ನಾವು ಕಲಿತ ಜ್ಞಾನವನ್ನು ಜೀವನದಲ್ಲಿ ಹೇಗೆ ಬಳಸಬೇಕು ಎನ್ನುವುದನ್ನು ತಿಳಿಸಿಕೊಳ್ಳಬೇಕು.
2: ಹೌದು, ಶಿಕ್ಷಣ ನಮ್ಮನ್ನು ಕೇವಲ ಉದ್ಯೋಗಕ್ಕಾಗಿ ಸಿದ್ಧಪಡಿಸಬಾರದು, ಅದು ನಮ್ಮನ್ನು ಒಳ್ಳೆಯ ವ್ಯಕ್ತಿಗಳಾಗಿಯೂ ರೂಪಿಸಬೇಕು. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಬೇಕು, ಹೊಸ ವಿಷಯಗಳನ್ನು ಕಲಿಯಬೇಕು, ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ವ್ಯಕ್ತಪಡಿಸಬೇಕು. ಯುವ ಸಂವಾದದ ಮೇಲೆ ಅಂತಹ ಅಭಿಪ್ರಾಯ ವ್ಯಕ್ತಪಡಿಸುವ ಅವಕಾಶ ನೀಡುತ್ತದೆ.
1: ಈಗ ನಾಲ್ಕನೆಯ ವಿಷಯ ಉದ್ಯೋಗ ಮತ್ತು ಯುವಕರ ಕೌಶಲ್ಯ. ಇದು ಇಂದಿನ ಯುವಕರಿಗೆ ಬಹಳ ಮುಖ್ಯವಾದ ವಿಷಯ. ಉದ್ಯೋಗದ ಬಗ್ಗೆ ಯುವಕರಲ್ಲಿ ಸಾಕಷ್ಟು ಚಿಂತೆ ಇದೆ, ಇದಕ್ಕೆ ನಿಮ್ಮ ಸಲಹೆ ಏನು?
2: ನನ್ನ ಪ್ರಕಾರ ಯುವಕರು ಕೇವಲ ಒಂದು ಉದ್ಯೋಗಕ್ಕಾಗಿ ಕಾಯಬಾರದು. ತಮ್ಮಲ್ಲಿರುವ ಕೌಶಲ್ಯಗಳನ್ನು ಗುರುತಿಸಿಕೊಂಡು ಅವುಗಳನ್ನು ಅಭಿವೃದ್ಧಿಪಡಿಸಬೇಕು. ಕಂಪ್ಯೂಟರ್ ಸ್ಕಿಲ್ಸ್, ಕಮ್ಯುನಿಕೇಷನ್, ಲೀಡರ್ಶಿಪ್, ಕ್ರಿಯೇಟಿವಿಟಿ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ಕಲಿಯಬೇಕು. ಹೊಸ ಆಪರ್ಚುನಿಟೀಸ್ ಹುಡುಕಬೇಕು.
3: ಹೌದು, ಇಂದಿನ ಜಗತ್ತಿನಲ್ಲಿ ಉದ್ಯೋಗದ ಸ್ವರೂಪವು ಬದಲಾಗುತ್ತಿದೆ. ಆದ್ದರಿಂದ ನಾನು ಏನು ಓದಿದ್ದೇನೆ ಎನ್ನುವುದರ ಜೊತೆಗೆ ನಾನು ಏನು ಮಾಡಬಲ್ಲೆ ಎನ್ನುವುದು ಮುಖ್ಯ. ಯುವಕರಿಗೆ ಸರಿಯಾದ ಗೈಡೆನ್ಸ್ ಮತ್ತು ಅಪರ್ಚುನಿಟೀಸ್ ಸಿಕ್ಕರೆ ಅವರು ಕೇವಲ ಜಾಬ್ ಸೀಕರ್ಸ್ ಆಗದೆ ಜಾಬ್ ಕ್ರಿಯೇಟರ್ಸ್ ಕೂಡ ಆಗಬಹುದು. ಎಂಟರ್ಪ್ರಿನರ್ಶಿಪ್ ಕೂಡ ಒಂದು ಉತ್ತಮ ಅವಕಾಶ.
1: ಅಂದರೆ ಯುವಕರಿಗೆ ಒಂದು ಸಿಂಪಲ್ ಮೆಸೇಜ್, ಕಲಿಯುವುದನ್ನು ನಿಲ್ಲಿಸಬೇಡಿ, ನಿಮ್ಮ ಕೌಶಲ್ಯವನ್ನು ಬೆಳೆಸಿಕೊಳ್ಳಿ, ಅವಕಾಶಗಳನ್ನು ಹುಡುಕಿ. ಐದನೇ ವಿಷಯ ಸೋಷಿಯಲ್ ಮೀಡಿಯಾ ಮತ್ತು ಟೆಕ್ನಾಲಜಿ. ಈಗ ಇಂದಿನ ಯುವಕರ ಜೀವನದ ಒಂದು ಪ್ರಮುಖ ಭಾಗ ಸೋಷಿಯಲ್ ಮೀಡಿಯಾ ಮತ್ತು ಟೆಕ್ನಾಲಜಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಪ್ ಮತ್ತು ಇತರ ಪ್ಲಾಟ್ಫಾರ್ಮ್ ನಮ್ಮ ಜೀವನದ ಭಾಗವಾಗಿದೆ. ಇದು ಯುವಕರಿಗೆ ಅಪಾರ್ಚುನಿಟಿನ ಅಥವಾ ಚಾಲೆಂಜ?
2: ನನ್ನ ಪ್ರಕಾರ ಎರಡು. ಸೋಷಿಯಲ್ ಮೀಡಿಯಾ ಅನ್ನು ಲರ್ನಿಂಗ್ ಆಗಿ ಬಳಸಬಹುದು, ಆನ್ಲೈನ್ ಕೋರ್ಸಸ್ ಕಲಿಯಬಹುದು, ನಮ್ಮ ಟ್ಯಾಲೆಂಟ್ ಅನ್ನು ತೋರಿಸಬಹುದು, ಬಿಸ್ನೆಸ್ ಪ್ರಮೋಟ್ ಮಾಡಬಹುದು, ಅವೇರ್ನೆಸ್ ಸ್ಪ್ರೆಡ್ ಮಾಡಬಹುದು. ಆದರೆ ಅದನ್ನು ಅತಿಯಾಗಿ ಅಥವಾ ತಪ್ಪಾಗಿ ಬಳಸಿದರೆ ಅದು ಟೈಮ್ ವೇಸ್ಟ್ ಆಗಬಹುದು, ಮಿಸ್ ಇನ್ಫಾರ್ಮೇಶನ್ ಕೂಡ ಹರಡಬಹುದು. ಆದ್ದರಿಂದ ಯಾವುದೇ ಇನ್ಫಾರ್ಮೇಶನ್ ಅನ್ನು ಬ್ಲೈಂಡ್ಲಿ ನಂಬದೆ ವೆರಿಫೈ ಮಾಡಬೇಕು.
3: ಅದು ತುಂಬಾ ಇಂಪಾರ್ಟೆಂಟ್. ಟೆಕ್ನಾಲಜಿ ನಮ್ಮ ಕೈಯಲ್ಲಿರಬೇಕು, ನಾವು ಟೆಕ್ನಾಲಜಿಯ ಕೈಯಲ್ಲಿ ಇರಬಾರದು. ಟೆಕ್ನಾಲಜಿ ನಮ್ಮನ್ನು ಮುಂದೆ ಕರೆದೊಯ್ಯಬೇಕು, ನಮ್ಮ ಸಮಯವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಬಾರದು.
1: ಆರನೆಯ ವಿಷಯ ಸಂಸ್ಕೃತಿ ಮತ್ತು ಪರಂಪರೆ. ಇನ್ನು ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಯೋಣ. ಇಂದಿನ ಮಾಡರ್ನ್ ವರ್ಲ್ಡ್ನಲ್ಲಿ ಯುವಕರು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೇಗೆ ಉಳಿಸಬಹುದು?
3: ನಾವು ಮಾಡರ್ನ್ ಆಗುವುದು ತಪ್ಪಲ್ಲ, ಆದರೆ ಮಾಡರ್ನ್ ಆಗುವ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಗೌರವಿಸಬೇಕು. ನಮ್ಮ ಭಾಷೆ, ಹಬ್ಬಗಳು, ಕಲೆ, ಸಂಗೀತ, ನೃತ್ಯ, ಸಂಪ್ರದಾಯಗಳು ಮತ್ತು ಪರಂಪರೆ ಇವೆಲ್ಲವೂ ನಮ್ಮ ಗುರುತು. ಅವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಯುವಕರ ಜವಾಬ್ದಾರಿ.
2: ನಾನು ಒಂದು ಲೈನ್ ಹೇಳಲು ಇಷ್ಟಪಡುತ್ತೇನೆ, ನಮ್ಮ ಸಂಸ್ಕೃತಿ ನಮ್ಮ ಗುರುತು. ನಾವು ಬೇರೆ ಸಂಸ್ಕೃತಿಗಳನ್ನು ಗೌರವಿಸಬೇಕು, ಅದೇ ಸಮಯದಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಹೊಂದಬೇಕು. ಸೋಷಿಯಲ್ ಮೀಡಿಯಾ ಮೂಲಕ ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಯುವಕರು ಜಗತ್ತಿಗೆ ಪರಿಚಯಿಸಬೇಕು.
1: ಹಾಗಾದರೆ ಈಗ ಒಂದು ಕ್ವಿಕ್ ಕ್ವಶನ್ ರೌಂಡ್ ಮಾಡೋಣ, ಶಾರ್ಟ್ ಆನ್ಸರ್ಸ್ ಮಾತ್ರ. ರೆಡಿ?
3: ರೆಡಿ ಮ್ಯಾಮ್.
2: ರೆಡಿ ಮ್ಯಾಮ್.
1: ಯುತ್ ಅಂದರೆ
2: ಎನರ್ಜಿ,
3: ಚಾಲೆಂಜ್.
1: ಇಂಡಿಯಾ ಅಂದರೆ
2: ಅಪರ್ಚುನಿಟಿ,
3: ಯೂನಿಟಿ.
1: ಯುವ ಸಂವಾದ ಅಂದರೆ
2: ವಾಯ್ಸ್,
3: ಆಕ್ಷನ್.
1: ಫ್ಯೂಚರ್ ಆಫ್ ಇಂಡಿಯಾ,
3: ಯೂತ್.
1: ಅಂತಿಮ ಸಂವಾದ, ಯುವಕರಿಗೆ ಒಂದು ಸಂದೇಶ. ಇಂದಿನ ನಮ್ಮ ಸಂವಾದದಿಂದ ಒಂದು ವಿಷಯ ಸ್ಪಷ್ಟವಾಗಿದೆ, ಯುವಕರು ಕೇವಲ ದೇಶದ ಭವಿಷ್ಯವಲ್ಲ, ದೇಶದ ಇಂದಿನ ಶಕ್ತಿಯೂ ಹೌದು. ಹಾಗಾದರೆ ನಿಮ್ಮಿಬ್ಬರು ಹಾಗಾದರೆ ನೀವಿಬ್ಬರು ನಮ್ಮ ಲಿಸ್ನರ್ಸ್ಗೆ ಕೊನೆಯದಾಗಿ ಒಂದು ಮೆಸೇಜ್ ಕೊಡಬೇಕಾದರೆ ಏನು ಹೇಳುತ್ತೀರಿ?
2: ನಾನು ಹೇಳುವುದೇನೆಂದರೆ, ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಹೆದರಬೇಡಿ. ನಿಮ್ಮ ಮಾತನ್ನು ಗೌರವದಿಂದ ಹೇಳಿ, ಬೇರೆಯವರ ಮಾತು ಕೇಳಿ. ಒಬ್ಬರ ಅಭಿಪ್ರಾಯವನ್ನು ಮತ್ತೊಬ್ಬರು ಗೌರವಿಸಿದ್ದಲೇ ಅದು ಉತ್ತಮ ಸಂವಾದ ಸಾಧ್ಯ. ಮತ್ತು ನಿಮ್ಮ ಕಮ್ಯುನಿಟಿಗಾಗಿ ಸಣ್ಣದಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ.
3: ನನ್ನ ಮೆಸೇಜ್ ಏನೆಂದರೆ, ಕನಸು ಕಾಣಿರಿ, ಕಲಿಯಿರಿ, ಪ್ರಶ್ನೆ ಕೇಳಿರಿ, ನಿಮ್ಮ ಸ್ಕಿಲ್ಸ್ ಬೆಳೆಸಿಕೊಳ್ಳಿ. ಸಮಾಜದಲ್ಲಿ ಸಮಸ್ಯೆ ಕಂಡಾಗ ಕೇವಲ ಇದು ತಪ್ಪು ಎಂದು ಹೇಳದೆ, ಇದನ್ನು ನಾನು ಹೇಗೆ ಉತ್ತಮಗೊಳಿಸಬಹುದು ಎಂದು ಯೋಚಿಸಿ. ಏಕೆಂದರೆ ಒಬ್ಬ ಯುವಕನ ಆಲೋಚನೆ ಒಂದು ಕುಟುಂಬವನ್ನು ಬದಲಾಯಿಸಬಹುದು, ಒಬ್ಬ ಯುವಕನ ಪ್ರಯತ್ನ ಒಂದು ಸಮಾಜವನ್ನು ಬದಲಾಯಿಸಬಹುದು, ಮತ್ತು ಲಕ್ಷಾಂತರ ಯುವಕರ ಒಗ್ಗಟ್ಟಿನ ಪ್ರಯತ್ನ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು.
1: ಅದ್ಭುತವಾದ ಮಾತು. ಹಾಗಾದರೆ ಇಂದಿನ ನಮ್ಮ ಲಿಸ್ನರ್ಸ್ಗೂ ಒಂದು ಸಣ್ಣ ಚಾಲೆಂಜ್. ಇಂದು ನೀವು ಮನೆಗೆ ಹೋದ ಮೇಲೆ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನನ್ನ ಸಮಾಜಕ್ಕಾಗಿ ನಾನು ಏನು ಮಾಡಬಹುದು? ಅದು ದೊಡ್ಡ ಕೆಲಸವಾಗಬೇಕಿಲ್ಲ. ಒಬ್ಬರಿಗೆ ಸಹಾಯ ಮಾಡಬಹುದು, ಒಂದು ಅವೇರ್ನೆಸ್ ಮೆಸೇಜ್ ಶೇರ್ ಮಾಡಬಹುದು, ಒಂದು ಗಿಡವನ್ನು ನೆಡಬಹುದು, ಹೊಸ ಸ್ಕಿಲ್ ಕಲಿಯಬಹುದು, ಒಂದು ಸೋಷಿಯಲ್ ಆಕ್ಟಿವಿಟಿಯಲ್ಲಿ ವಾಲಂಟಿಯರ್ ಆಗಿ ಭಾಗವಹಿಸಬಹುದು. ಸಣ್ಣ ಆಕ್ಷನ್, ಆದರೆ ದೊಡ್ಡ ಇಂಪ್ಯಾಕ್ಟ್. ಇಂದಿನ ನಮ್ಮ ಸಂವಾದದ ಸಾರ ಒಂದೇ: ಮಾತನಾಡೋಣ, ವಿಚಾರ ಹಂಚಿಕೊಳ್ಳೋಣ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಣ, ಸಮಸ್ಯೆಗಳನ್ನು ಗುರುತಿಸೋಣ, ಪರಿಹಾರ ಹುಡುಕೋಣ, ಮತ್ತು ಒಟ್ಟಾಗಿ ಉತ್ತಮ ಸಮಾಜ ಹಾಗೂ ಬಲಿಷ್ಠ ಭಾರತವನ್ನು ನಿರ್ಮಿಸೋಣ. ಯುವ ಸಂವಾದ ಮೇಳ ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಯುವಕರ ಆಲೋಚನೆಗಳಿಗೆ, ಕನಸುಗಳಿಗೆ, ಅಭಿಪ್ರಾಯಗಳಿಗೆ ಮತ್ತು ಧ್ವನಿಗೆ ಒಂದು ವೇದಿಕೆ.
2: ಯುವಕರು ಮಾತನಾಡಿದಾಗ ಹೊಸ ಆಲೋಚನೆಗಳು ಹುಟ್ಟುತ್ತವೆ,
3: ಯುವಕರು ಒಂದಾದಾಗ ಹೊಸ ಸಾಧ್ಯತೆಗಳು ಹುಟ್ಟುತ್ತವೆ,
1: ಮತ್ತು ಯುವಕರು ಆಕ್ಷನ್ ತೆಗೆದುಕೊಂಡಾಗ ದೇಶ ಮುಂದೆ ಸಾಗುತ್ತದೆ.
4: ಯುವಕರ ಧ್ವನಿ ಭಾರತದ ಶಕ್ತಿ, ಯುವಕರು ಬದಲಾಗಲಿ, ಭಾರತ ಬದಲಾಗಲಿ.
1: ನಾನು ನಿಮ್ಮ ಸ್ನೇಹ,
2: ನಾನು ಶ್ರದ್ಧಾ ಮಠ್,
3: ನಾನು ನಿಮ್ಮ ಅಮೋಘರಾಜ್.
1: ನೀವು ಕೇಳುತ್ತಿದ್ದುದು ಯುವ ಸಂವಾದ ಮೇಳ, ಯೂತ್ ವಾಯ್ಸ್ ನೇಷನ್ಸ್ ಚಾಯ್ಸ್. ಮತ್ತೊಂದು ಹೊಸ ಮತ್ತು ಆಸಕ್ತಿದಾಯಕ ಸಂವಾದದೊಂದಿಗೆ ಮತ್ತೆ ಭೇಟಿಯಾಗೋಣ. ಯುವಕರ ಧ್ವನಿ ದೇಶದ ಶಕ್ತಿ. ಧನ್ಯವಾದಗಳು. ಜೈ ಹಿಂದ್.
0: ಇದುವರೆಗೂ ಪ್ರಸಾರವಾಯಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಯುವ ಸಂವಾದ ಮೇಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಔಷಧಿ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸ್ನೇಹಾ ಪಾಟೀಲ್ ಹಾಗೂ ಎನ್ಎಸ್ಎಸ್ ವಾಲಂಟಿಯರ್ ಆದಂತಹ ಅಮೋಘರಾಜ್ ಹೆಗಡೆಕಟ್ಟೆಯವರು ಹಾಗೂ ಶ್ರದ್ಧಾ ಮಠವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೇಳಿ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಹಾಲು ಜೇನು ಚಿತ್ರದ ಗೀತೆ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಆಸೆ ಅರಳಿದೆ ನನ್ನಾಸೆ ಅರಳಿದೆ ತನು ಮನ ಹೊಸತನ ಬಯಸಿದೆ ಸುಖವ ಕೋರಿ

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಅಸಾಧ್ಯ ಅಳಿಯ ಚಿತ್ರದ ಗೀತೆ. ಕಣ್ಣಲ್ಲಿ ನೀನು, ಮನದಲ್ಲಿ ನೀನು, ಎಲ್ಲೆಲ್ಲೂ ತುಂಬಿ ನೀನು, ಬೇರೇನು ಕಾಣೆನು.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಜನ್ಮ ರಹಸ್ಯ ಚಿತ್ರದ ಗೀತೆ. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬೀಸೋ ಗಾಳಿಯಲೆ ಹರಿವ ನೀರಾಲೆ ಹೇಳು ಏನೆಂದಿದೆ.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ನಿನ್ನಲ್ಲೊಂದು ಹೊಸತನವ ಹಿಂದೆ ನೋಡಿದೆ, ನನ್ನಲ್ಲೊಂದು ಹೊಸ ಬಯಕೆ ಹಿಂದೆ ಮೂಡಿದೆ.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ನಾಗರಹೊಳೆ ಚಿತ್ರದ ಗೀತೆ ಈ ನೋಟಕ್ಕೆ ಮೈ ಮಾಟಕ್ಕೆ ನಾ ಸೋತೆ ಈ ಸ್ನೇಹಕ್ಕೆ.

ಬಿಡಲಿ. ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಕಾನ ಕಾರ್ಯಕ್ರಮದ ಮುಂದಿನ ಗೀತೆ ಷೋಡಶ ಚಿತ್ರದ ಸುಂದರಿ ನೀನು, ಕಾಮನ ಬಿಲ್ಲಿನ ಬಣ್ಣದ ಬೋನು. ಮಧುಮಾಲತಿ ಚಿತ್ರದ ಗೀತೆ ಇದು. ಕುವೆಂಪು ಅವರ ಸಾಹಿತ್ಯವಿರುವ ಈ ಚಿತ್ರಕ್ಕೆ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ.

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಎಲ್ಲಿರಲಿ ಹೇಗಿರಲಿ ಕನ್ನಡ ನಾಡಿನ ಹೆಣ್ಣು, ಮಂಜಿನಲ್ಲಿ ಅರಳಿದ ಮಲ್ಲಿಗೆ ಹೂವು ನಾನು.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.